ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 21 ದಿನ, ಅಂದರೆ 2026 ಇಸ್ವಿ, ಆಗಸ್ಟ್ ತಿಂಗಳ 12 ತಾರೀಕು, ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:32. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕ್ಷಯರೋಗ ಮುಕ್ತ ಭಾರತ ಅಭಿಯಾನದ ಪ್ರಯತ್ನಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಕರ್ನಾಟಕ ಮತ್ತು ಕೇರಳಂ ಸಂಸದರೊಂದಿಗೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕ್ಷಯರೋಗ ಮುಕ್ತ ಭಾರತ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಆರೋಗ್ಯ ಸೌಲಭ್ಯಗಳ ಜೊತೆಗೆ ತೊಡಗಿಸಿಕೊಳ್ಳುವಂತೆ ಸಂಸದರಿಗೆ ಕೇಂದ್ರ ಸಚಿವರು ಸಲಹೆ ನೀಡಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲು ಶಿಫಾರಸು ಮಾಡಿದೆ. ಈ ಕುರಿತಂತೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ನ್ನು ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಈ ಮಸೂದೆಯನ್ನು ಅನುಮೋದಿಸಿದ್ದು ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. 2024 ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮುನ್ನ ಪೋಷಕರು ಮಕ್ಕಳಿಗೆ ಪರೀಕ್ಷೆ ನೀಡುತ್ತಿದ್ದ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ಮಗುವಿನ ಬುದ್ಧಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರ ವಿಷಯಗಳನ್ನು ಪರಿಶೀಲಿಸಲು ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ದಾಖಲಾತಿಗೂ ಮುನ್ನ ಇಂತಹ ಪರೀಕ್ಷೆಗಳನ್ನು ನಡೆಸಿದರೆ ಅಂತಹ ಶಾಲೆಗಳಿಗೆ ದಂಡ ವಿಧಿಸಲಾಗುತ್ತಿದೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈವರೆಗೆ ಒಟ್ಟು 785,800 ಮತದಾರರು ಇದ್ದು ಮತದಾರರ ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಮತದಾರರ ನೋಂದಣಾಧಿಕಾರಿ ಮತ್ತು ಕಂದಾಯ ಅಧಿಕಾರಿಗಳು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವ ಎದುರಾಗಿರುವ ಹಿನ್ನೆಲೆಯಲ್ಲಿ ಬಿತ್ತನೆ ವೈಫಲ್ಯ ಮತ್ತು ಮಧ್ಯಂತರ ಬೆಳೆ ಪರಿಹಾರ ನೀಡಲು ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು ಇದುವರೆಗೂ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 948,234 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಿ 88.66% ಪ್ರಗತಿಯನ್ನು ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನು ಕೇಳಬಹುದು. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಆಟಿ ಅಮಾವಾಸ್ಯೆ, ಮದ್ದಾಲೆಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ವಿಕ್ರಮ್ ಜಿಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇದಾದ ನಂತರ ಭಾವಗೀತೆಗಳು ಮುಂದುವರಿಯಲಿವೆ. ಇನ್ನು 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 9:00 ಇಂದಿನ ವಿಶೇಷ. ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯುವ ದಿವಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಬಹುದು, ಜೊತೆಗೆ ಹಾಡುಗಳು ಕೂಡ ಪ್ರಸಾರವಾಗಲಿವೆ. 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗಲಿದೆ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ನಿಮಗಾಗಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಬುಧವಾರದ ವಿಶೇಷ ಗೇಮ್ ಶೋನಲ್ಲಿ ಪದಬಂಧ ಇರುತ್ತೆ, ನೀವು ಕೂಡ ಭಾಗವಹಿಸಬಹುದು ಇದರಲ್ಲಿ. ಇನ್ನು 7:15 ನಮ್ಮ ಕೇಳುಗರ ಇಮೇಲ್ ಆಧಾರಿತ ಇಮೇಲ್ಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಸ್ಪಂದನ ಪ್ರಸಾರವಾಗಲಿದೆ. 2:40 ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾಣ ಇರುತ್ತೆ. 4:00-5:00 ಪರಿಮಳ ಇರುತ್ತೆ. ಇನ್ನು 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಬಹುದು. 5:02 ಮತ್ತೊಮ್ಮೆ ಕೇಳಿ, 5:05 ಸೇಫ್ ಟ್ರೈವ್ನಲ್ಲಿ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರ ನಾರಾಯಣ. 5:47 ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. ಇನ್ನು 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಕೇಳಬಹುದು. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಇದಾದ ನಂತರ ಗಾನ ಭಜನ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಮಧುರ ಆಲಾಪ, ಮಿಕ್ಸ್ಡ್ ಮೆಲೋಡೀಸನ್ನು ಕೇಳಬಹುದು. ಹಿಂದಿ ಹಾಡುಗಳು, ಗಜಲ್ಗಳು, ಕನ್ನಡ ಚಿತ್ರಗೀತೆಗಳು ಕೂಡ ಇದರಲ್ಲಿ ಸೇರಿವೆ. ಇನ್ನು 9:15 ಹಿಂದಿ ಮೆಲೋಡೀಸ್ ಪ್ರಸಾರವಾಗಲಿವೆ. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 6:06 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ನಮ್ಮೆಲ್ಲಾ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ವಿನಾಯಕನ ಸ್ತುತಿಯೊಂದನ್ನು ಕೇಳೋಣ. ಜೆಎಚ್ಬಿ ಆಚಾರ್ಯ ಅವರ ರಚನೆ ಇದು.

ಸರಕೊಂದು ಭೂಮಿ ಭಾರವನಿಳಿಸಿದ ಭೂಪನೀನೆ ಸುಪ್ರಭ

ಪಿವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜೆಎಚ್ಬಿ ಆಚಾರ್ಯ ಅವರ ಒಂದು ಭಕ್ತಿ ರಚನೆಯನ್ನ ಕೇಳಿದ್ರಿ. ವಿದ್ಯಾಭೂಷಣರು ಹಾಡಿರುವಂತಹ ಒಂದು ಭಕ್ತಿ ರಚನೆಯನ್ನ ಕೇಳೋಣ.

ನಾಗವಳ್ಳಿ ನಾಗರಾಜ್ ಅವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿ ಅವರ ವಚನವೊಂದನ್ನು ಕೇಳಿದರೆ, ಈಗ ರಘು ಹೆಗಡೆ ಅವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿಯವರ ಮತ್ತೊಂದು ವಚನ.

ಸ್ನೇಹಿತರೆ, ನೀವು ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇದು. ಇಂದು ಆಷಾಢ ಮಾಸದ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತ ಆಚರಿಸಲಾಗುತ್ತೆ. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಕರೆಯಲಾಗುತ್ತೆ ಈ ಒಂದು ದಿನವನ್ನು. ವಿವಾಹಿತ ಮಹಿಳೆಯರು ತಮ್ಮ ಪತಿಯರ ಆಯುಷ್ಯ, ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಉಪವಾಸ ಮಾಡಿ ಅವರ ಒಳಿತಿಗಾಗಿ ಪ್ರಾರ್ಥಿಸುವಂತಹ ದಿವಸ ಇಂದು. ಇವತ್ತು ಶಿವ ಮತ್ತು ಪಾರ್ವತಿಯನ್ನು ಪೂಜಿಸ್ತಾರೆ ಕೂಡ. ಅವಿವಾಹಿತ ಹುಡುಗಿಯರು ಉತ್ತಮ ಪತಿ ನಮಗೆ ಸಿಗಲಿ ಅಂತ ಹೇಳಿ ಈ ಹಬ್ಬವನ್ನು ಆಚರಿಸ್ತಾರೆ. ಈ ದಿನ ಮಹಿಳೆಯರು ಉಪವಾಸ ಮಾಡ್ತಾರೆ, ಶಿವ ಮತ್ತು ಪಾರ್ವತಿಯನ್ನು ಪೂಜಿಸ್ತಾರೆ. 9 ಗಂಟುಗಳಿರುವ ಗೌರಿದಾರವನ್ನು ಪೂಜಿಸಿ ನಂತರ ಕೈಗೆ ಕಟ್ಟಿಕೊಳ್ತಾರೆ. ಕರಿಗಡುಬು ಅಥವಾ ಕಡುಬುಗಳನ್ನು ತಯಾರಿಸಿ ನೈವೇದ್ಯ ಮಾಡಲಾಗುತ್ತೆ. ಪೂಜೆಯ ನಂತರ ತಮ್ಮ ಪತಿಯ ಪಾದಗಳನ್ನು ತೊಳೆದು ಪೂಜೆ ಮಾಡ್ತಾರೆ. ಈ ದಿನ ದಾನ ಮಾಡೋದು ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಪುಣ್ಯ ಅಂತ ಪರಿಗಣಿಸಲಾಗಿದೆ. ಭೀಮನ ಅಮಾವಾಸ್ಯೆ ಆದರ್ಶ ದಾಂಪತ್ಯದ ಒಂದು ಸಂಕೇತ ಅಂತ ಕೂಡ ನಂಬಲಾಗಿದೆ. ಇದು ಶಿವ ಮತ್ತು ಪಾರ್ವತಿ ದೇವಿಯರ ವಿವಾಹದ ದಿನ ಕೂಡ ಅಂತ ಹೇಳಲಾಗುತ್ತೆ. ಈ ದಿನದಂದು ಪೂಜೆ ಮತ್ತು ಉಪವಾಸ ಮಾಡೋದ್ರಿಂದ ದಂಪತಿಗಳ ನಡುವಿನ ಬಾಂಧವ್ಯ ಗಟ್ಟಿಯಾಗುತ್ತೆ ಮತ್ತು ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ತನ್ನ ಪತಿ ಭೀಮನಂತೆ ಗಟ್ಟಿಯಾಗಿ ಎಲ್ಲರನ್ನ ಚೆನ್ನಾಗಿ ನೋಡಿಕೊಳ್ಳುವಂತಾಗಲಿ ಅಂತ ಪ್ರಾರ್ಥಿಸುವಂತಹ ದಿವಸನೇ ಭೀಮನ ಅಮಾವಾಸ್ಯೆ. ಎಲ್ಲ ಅಮಾವಾಸ್ಯೆ ಅಂತಲ್ಲ, ಇದು ಇದು ಮಹಾನ್ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ. ಆದ್ದರಿಂದ ಭೀಮನಂತಾಗಲಿ ನನ್ನ ಗಂಡ ಅನ್ನುವಂತಹ ಪ್ರಾರ್ಥಿಸುವಂತಹ ಒಂದು ಅಮಾವಾಸ್ಯೆಯ ದಿನ ಇಂದು. ಹಾಗಾಗಿ ಆಷಾಢ ಮಾಸದ ಈ ಅಮಾವಾಸ್ಯೆಯನ್ನು ಅತ್ಯಂತ ಉತ್ಕೃಷ್ಟ ಅಂತ ಪರಿಗಣಿಸಲಾಗಿದೆ.

ಮಾಡಳು ಇತರರ ತುದಿಗೆ. ಆಷಾಢ ಬಹುಳ ಅಮಾವಾಸ್ಯ ದಿನದಂದು ಆಚರಿಸುವಂತಹ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪತಿ ಸಂಜೀವಿನಿ ವ್ರತ ಅಂತ ಕೂಡ ಹೇಳಲಾಗುತ್ತೆ. ಭೀಮನ ಅಮಾವಾಸ್ಯ ವ್ರತ, ಗಂಡನ ಪೂಜೆ, ಜ್ಯೋತಿಸ್ತಂಭ ವ್ರತ ಅಂತ ಕರೆಯುವುದು ಉಂಟು. ಆದರೆ ಭೀಮನ ಅಮಾವಾಸ್ಯೆ ಅಂತಲೇ ಎಲ್ಲೆಡೆ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಈ ವ್ರತವನ್ನು ಮಾಡೋದ್ರಿಂದ ಕನ್ಯೆಯರು ಉತ್ತಮ ಗುಣವುಳ್ಳ ಪತಿಯನ್ನು ಮತ್ತು ಸಹೋದರರು ಕ್ಷೇಮವನ್ನು, ಹಾಗೆಯೇ ವಿವಾಹಿತ ಸ್ತ್ರೀಯರು ಸೌಭಾಗ್ಯವನ್ನು ಪಡಿತಾರೆ ಅಂತ ನಂಬಲಾಗಿದೆ. ಈ ವ್ರತವನ್ನು ಮನೋನಿಯಾಮಕರಾದ ಪಾರ್ವತಿ ಮತ್ತು ಶಿವನ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸಲಾಗುತ್ತೆ. ಮದುವೆಯಾದ ಮೊದಲ 9 ವರ್ಷ ಈ ವ್ರತವನ್ನು ಹೆಣ್ಣು ಮಕ್ಕಳು ಮತ್ತು ಕನ್ಯೆಯರು ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಮಣ್ಣಿನಿಂದ ಲಿಂಗಾಕಾರದಲ್ಲಿ ವಿಗ್ರಹವನ್ನು ಮಾಡಿ ಅದರಲ್ಲಿ ಪಾರ್ವತಿ ಪರಮೇಶ್ವರರನ್ನು ಆಹ್ವಾನಿಸಿ ಪೂಜಿಸಲಾಗುತ್ತೆ. ನೈವೇದ್ಯಕ್ಕೆ ಕಡುಬು ಇಡ್ಲಿ ಸಿದ್ಧಪಡಿಸಲಾಗುತ್ತೆ. ಈ ಕಡುಬಿನಲ್ಲಿ ಚಿಲ್ಲರೆಯನ್ನು ಇಟ್ಟು ಅದನ್ನು ಹೊಸ್ತಿಲ ಎರಡೂ ಬದಿಯಲ್ಲಿ ವೀಳ್ಯದೆಲೆ ಮೇಲಿಟ್ಟು ಹರಿದ್ರ ಕುಂಕುಮದಿಂದ ಪೂಜಿಸಿ ಮನೆಯ ಗಂಡು ಮಕ್ಕಳು ಕೈಯಲ್ಲಿ ಆ ಕಡುಬನ್ನು ಅವರ ಮಂಡಿಯೂರಿ ಮೊಣಕೈಯಿಂದ ಒಡಿಬೇಕು. ಆ ಸಮಯದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಬೆನ್ನಿಗೆ ಹೊಡಿತಾರೆ. ಇದನ್ನು ಭಂಡಾರ ಒಡೆಯೋದು ಅಂತ ಹೇಳಲಾಗುತ್ತೆ. ಈ ದಿನ ಕರಿದ ಪದಾರ್ಥಗಳನ್ನು ಕೂಡ ಮಾಡೋದಿಲ್ಲ. ಭೀಮ ಅಂದರೆ ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದು. ಈ ಹಬ್ಬಕ್ಕೆ ಭೀಮ ಅನ್ನುವಂತಹ ರುದ್ರದೇವರ ಹೆಸರು ಬಂದಿರೋದ್ರಿಂದ ಭೀಮನ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ. ಈ ವ್ರತದ ಮಹಿಮೆಯನ್ನು ಕೂಡ ಸಾಕ್ಷಾತ್ ರುದ್ರದೇವರೇ ಹೇಳಿದ್ದಾರೆ. ಅದನ್ನು ಕೇಳೋಣ ಮುಂದಿನ ಭಾಗದಲ್ಲಿ ಈ ಒಂದು ಭಕ್ತಿಗೀತೆ ಆದಮೇಲೆ.

ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಅನ್ನುವಂತಹ ಒಬ್ಬ ರಾಜ ಇದ್ದ, ಉತ್ತಮ ಆಡಳಿತಗಾರ ಇದ್ದ. ಅವನಿಗೆ ಸುಂದರನು ಗುಣವಂತನಾದ ಜಯಶೀಲನೆಂಬ ಮಗನಿದ್ದ. ಆದರೆ ಇನ್ನು ವಿವಾಹವೂ ಆಗದ ಪುತ್ರ ಮೃತನಾಗ್ಬಿಟ್ಟ. ರಾಜ ತನ್ನ ಪಿತೃಗಳಿಗೆ ಯಾರು ತಿಲೋದಕವನ್ನು ನೀಡೋದು ಅಂತ ಹೇಳಿ ಅವನಿಗೆ ಆಘಾತ ಆಗುತ್ತೆ. ತನ್ನ ಮಗನಿಗೆ ಅಂದರೆ ಮೃತ ಮಗನಿಗೆ ವಿವಾಹ ಮಾಡಿದರೆ ಆ ಹೆಣ್ಣಿನ ಮೂಲಕ ಅಂದರೆ ಬರುವ ಸೊಸೆಯ ಮೂಲಕ ಪಿತೃಗಳಿಗೆ ಸದ್ಗತಿ ನೀಡಬಹುದೇನೋ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಯಾರು ತನ್ನ ಮೃತ ಪುತ್ರನ ವಿವಾಹಕ್ಕೆ ಹೆಣ್ಣು ಕೊಡ್ತಾರೋ ಅವರಿಗೆ ಸೂಕ್ತ ಬಹುಮಾನ ಹಾಗೂ ದಾನ ಕೊಡುವುದಾಗಿ ಘೋಷಿಸ್ತಾನೆ. ಅದೇ ಊರಿನಲ್ಲಿದ್ದಂತಹ ಒಬ್ಬ ಬಡ ಸುಸಂಸ್ಕೃತ ವ್ಯಕ್ತಿ ತನ್ನ ಬಡತನದಿಂದ ಹೊರಬರೋದಕ್ಕೆ ನಿರ್ಧರಿಸಿ ತನ್ನ ಮಗಳನ್ನು ಆ ಮೃತ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡೋದಕ್ಕೆ ಒಪ್ಕೊಳ್ತಾನೆ. ಹಾಗೆಯೇ ತನಗೆ ಬರಬೇಕಾದಂತಹ ಧನಧಾನ್ಯಾದಿಗಳನ್ನು ಪಡ್ಕೊಂಡು ಕಷ್ಟಗಳಿಂದ ಪಾರಾಗ್ತಾನೆ. ಹೀಗೆ ವಿವಾಹ ಏನೋ ಆಗುತ್ತೆ. ವಿವಾಹದ ನಂತರ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡಬೇಕಲ್ಲ, ಹಾಗಾಗಿ ರಾಜ, ನವವಧು ಮತ್ತು ಸೈನಿಕರು ರಾಜಕುಮಾರನ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡೋದಕ್ಕೆ ಸ್ಮಶಾನಕ್ಕೆ ಕರ್ಕೊಂಡು ಬರ್ತಾರೆ. ತನ್ನ ಯಜಮಾನನನ್ನು ಈ ಸ್ಥಿತಿಯಲ್ಲಿ ನೋಡಲಾರದೆ, ಆತನನ್ನು ಅಗಲಿರಲಾರದೆ ದುಃಖಿತಳಾದ ನವವಧು ಸಕಲಾಭರಣಗಳಿಂದ ಅಲಂಕೃತಳಾಗಿ ಹರಿದ್ರಾ ಕುಂಕುಮ ಶೋಭಿತಳಾಗಿ ಪಾರ್ವತಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಚಿತೆಗೆ ಅಗ್ನಿಸ್ಪರ್ಶ ಮಾಡ್ತಾಳೆ. ಆದರೆ ದೈವಲೀಲೆಯೋ ಏನೋ, ಆ ಸಂದರ್ಭದಲ್ಲಿ ಭಾರೀ ಮಳೆಯಾಗಿ ಅಗ್ನಿ ಆರಿ ಹೋಗುತ್ತೆ. ಅಂದರೆ ಆಕೆಗೆ ಇನ್ನೂ ಆಯಸ್ಸು ಇತ್ತು, ಹಾಗಾಗಿ ಆಕೆಗೆ ಅಗ್ನಿ ಸುಡಲಿಲ್ಲ. ಮಳೆಯಿಂದ ಅಗ್ನಿ ಆರಿ ಹೋಗುತ್ತೆ, ಸೂರ್ಯಾಸ್ತವೂ ಆಗುತ್ತೆ, ಗಾಢ ಕತ್ತಲೆ ಆವರಿಸುತ್ತೆ, ಆದರೆ ಮಳೆ ಮಾತ್ರ ನಿಲ್ಲೋದಿಲ್ಲ.

0: ಮಳೆ ಬಂದು ಅಗ್ನಿ ಆರಿ ಹೋಗುತ್ತೆ, ಹಾಗಾಗಿ ನವವಧುಗೆ ಅಗ್ನಿ ಸ್ಪರ್ಶ ಸಾಧ್ಯವೇ ಆಗೋದಿಲ್ಲ, ಆಕೆಗೆ ಅಗ್ನಿ ಸುಡೋದಿಲ್ಲ. ಆಗ ರಾಜ ತನ್ನ ಸೊಸೆ ರಾಜಕುಮಾರಿಯಾಗಿರ್ತಾಳಲ್ಲ ಆಕೆ ಆ ಮೃತದೇಹವನ್ನು ತೊರೆದು ಬರುವಂತೆ ತಿಳಿಸ್ತಾನೆ. ಆದರೆ ಪತಿಯ ದೇಹವನ್ನು ಬಿಟ್ಟು ತಾನು ಬರುವುದಿಲ್ಲ ಅಂತ ಹೇಳಿ ವಧು ಹಠ ಹಿಡಿತಾಳೆ. ರಾಜ ಮತ್ತವನ ಪರಿವಾರದವರು ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನವವಧುವನ್ನು ಬಿಟ್ಟು ಅಲ್ಲೇ ಮನೆಗೆ ಮರಳಿ ಬರ್ತಾರೆ. ರಾಜಕುಮಾರನ ಮೃತದೇಹವನ್ನು ನೋಡ್ತಾ ಆಕೆ ಮನಸ್ಸಿನಲ್ಲಿಯೇ ನೊಂದು ಗಾಢ ಕತ್ತಲೆಗೆ ಹೆದರಿ ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥಿಸ್ತಾಳೆ. ಪರಮೇಶ್ವರ, ಹಿಂದೆ ಮಾರ್ಕಂಡೇಯನಿಗೆ ಚಿರಂಜೀವಿತ್ವವನ್ನು ಕೊಟ್ಟೆ, ಅಗ್ನಿಮನ್ಮಥರಿಗೂ ಮರುಜನ್ಮವನ್ನು ನೀಡಿದೆ, ಶ್ವೇತವಾಹನನಿಗೂ ಚ್ಯವನ ಋಷಿಗಳಿಗೂ ದೀರ್ಘಾಯುಷ್ಯವನ್ನು ಕೊಟ್ಟೆ, ನಾನು ಏನು ತಪ್ಪು ಮಾಡಿದ್ದೇನೆ, ನನಗ್ಯಾಕೆ ಈ ಘೋರ ಶಿಕ್ಷೆ, ಕಾಪಾಡು ಅಂತ ಪ್ರಾರ್ಥಿಸಿದ್ಲು. ಭಕ್ತವತ್ಸಲನಾದ ಶಿವ ಬರದೇ ಇರ್ತಾನ, ಪಾರ್ವತಿಯೊಂದಿಗೆ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆಗ ನವವಧು ಶಿವ ಪಾರ್ವತಿಯನ್ನು ನೋಡಿ ನನಗೆ ಸೌಭಾಗ್ಯ ಸಂಪತ್ತನ್ನು ನೀಡಿ ಅಂತ ಪ್ರಾರ್ಥಿಸ್ತಾಳೆ. ಆಗ ಶಿವ, ನಿನಗೆ ಸೌಭಾಗ್ಯ ಸಂಪತ್ತು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತ ಹೊಂದಿದೆ. ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನವನ್ನು ಮಾಡಿ ಪೂಜಾಸ್ಥಳವನ್ನು ಶುದ್ಧ ಮಾಡಿ ಭಕ್ತಿಯಿಂದ ಉಮಾಮಹೇಶ್ವರನನ್ನು ಪ್ರಾರ್ಥಿಸಬೇಕು. ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಆರಾಧಿಸು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದ, ಭವಾದಿಗಳ ಭೇದದಿಂದ ನಾನು ಇರ್ತೇನೆ. ಈ ಅಷ್ಟಮೂರ್ತಿಗಳಲ್ಲಿ ನನಗೆ ಅತ್ಯಂತ ಪ್ರಿಯನಾದ ಚಂದ್ರ ಕೂಡ ಇರ್ತಾನೆ. ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರ ಅಂತ ಹೇಳ್ತಾರೆ. ಈ ದೀಪಸ್ತಂಭವು ನಾನು ಹಾಗೂ ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಪೂಜಿಸು ಅಂತ ಶಿವ ಹೇಳ್ತಾನೆ. ಇದನ್ನು ಮಾಡಿದ ನಂತರ ನಿನ್ನ ಪತಿ ಸಜೀವಿಯಾಗಿ ಹೊರಗೆ ಬರ್ತಾನೆ, ಇದಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಾನೆ.
1: ಸತಿಯು ಬಂದಳು ತನ್ನ ಪತಿಯ

ಶಿವ ಇಷ್ಟೆಲ್ಲ ಹೇಳಿದಾಗ ಆ ನವವಧು ನಗ್ತಾ ತನ್ನ ಪತಿ ಮರಣ ಹೊಂದಿದ್ದಾನೆ, ಈ ಪವಾಡ ಹೇಗೆ ನಡೆಯೋದಕ್ಕೆ ಸಾಧ್ಯ ಅಂತ ಕೇಳ್ತಾಳೆ. ಆಗ ಮರಣ ಹೊಂದಿದ ರಾಜಕುಮಾರನಂತ ಅವರ ನೋಡಿ ಆತ ನಿದ್ದೆ ಮಾಡಿದ್ದು, ಆತ ಮರಣ ಹೊಂದಿಲ್ಲ, ಆತ ಮಲ್ಕೊಂಡಿದ್ದಾನೆ, ನೀನು ಏಕೆ ಆತನನ್ನು ಎಚ್ಚರಗೊಳಿಸಬಾರ್ದು ಅಂತ ಶಿವ ಪಾರ್ವತಿ ಕೇಳ್ತಾರೆ. ಹೋಗಿ ಆತನನ್ನು ಎಬ್ಬಿಸು ಅಂತ ಹೇಳ್ತಾರೆ. ಆಶ್ಚರ್ಯದಿಂದ ಆಕೆ ರಾಜಕುಮಾರನನ್ನು ನೋಡ್ತಾಳೆ. ಆತ ಕಣ್ಣುಗಳನ್ನು ತೆರಿತಾ ಇದ್ದಾನೆ. ಆಕೆಗೆ ತನ್ನ ಕಣ್ಣುಗಳನ್ನೇ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೂಡಲೇ ಅಲ್ಲಿಗೆ ಬಂದಿದ್ದ ಯುವ ದಂಪತಿಗಳು ಯಾರು ಅಂತ ಗೊತ್ತಾಗುತ್ತೆ ಇಬ್ಬರಿಗೂ, ರಾಜಕುಮಾರ ಹಾಗೂ ರಾಜಕುಮಾರಿಗೆ. ಅಲ್ಲಿವರೆಗೂ ಗೊತ್ತೇ ಇರೋದಿಲ್ಲ. ಆ ಪೂಜಾ ಫಲವಾಗಿ ರಾಜಕುಮಾರ ಜೀವವನ್ನು ಪಡೆದು ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತುಕೊಳ್ತಾನೆ. ದಿವ್ಯ ದಂಪತಿಗಳಾದ ಶಿವ ಪಾರ್ವತಿಯರಿಗೆ ಮನಸ್ಸಿನಲ್ಲಿಯೇ ಇಬ್ಬರು ವಂದಿಸ್ತಾರೆ. ಜೊತೆಗೆ ನಡೆದ ಸಂಗತಿಯನ್ನೆಲ್ಲ ರಾಜಕುಮಾರನಿಗೆ ತಿಳಿಸ್ತಾಳೆ ಆಕೆ. ಮಾರನೇ ದಿನ ರಾಜಭಟರು ಬಂದು ನೋಡಿ ರಾಜನಿಗೆ ಈ ವಿಷಯವನ್ನು ತಿಳಿಸ್ತಾರೆ. ರಾಜ ಸಂತಸಗೊಂಡು ದಾನ ಧರ್ಮಗಳನ್ನು ಮಾಡಿ ಎಲ್ಲರಿಗೂ ಎಲ್ಲರ ಜೊತೆ ತನ್ನ ಸಂತೋಷವನ್ನು ಹಂಚಿಕೊಳ್ತಾನೆ. ಈ ಸುದ್ದಿ ಕೂಡಲೇ ಊರಿನಲ್ಲಿ ಹರಡುತ್ತೆ. ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆಯನ್ನು ಮಾಡಬೇಕು ಅಂಥೇಳಿ ಮಾಡೋದಕ್ಕೆ ಶುರು ಮಾಡ್ತಾರೆ.

ಅಂದಿನಿಂದ ಇಂದಿನವರೆಗೂ ಮದುವೆಯಾಗಿರುವ ಮದುವೆಯಾಗದ ಮಹಿಳೆಯರು ಶಿವ ಹಾಗೂ ಪಾರ್ವತಿಯರಲ್ಲಿ ತಮ್ಮ ಕುಟುಂಬದ ಪುರುಷರಿಗೆ ಸುಖ ಸಮೃದ್ಧಿ ಆರೋಗ್ಯ ನೀಡಲೆಂದು ಪ್ರಾರ್ಥಿಸುತ್ತಾರೆ. ಮದುವೆಯಾಗಿರುವ ಮಹಿಳೆಯರು ತಮ್ಮ ಸಂಬಂಧ ಶಿವ ಪಾರ್ವತಿಯರಷ್ಟೇ ಗಟ್ಟಿಯಾಗಿರಲಿ ಅಂತ ಕೂಡ ಪ್ರಾರ್ಥಿಸುತ್ತಾರೆ. ಭೀಮನ ಅಮಾವಾಸ್ಯೆ ಆಷಾಢ ಮಾಸದ ಉತ್ಕೃಷ್ಟ ಅಮಾವಾಸ್ಯೆ ಇದು. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಕರೆಯಲಾಗುತ್ತೆ. ತಮ್ಮ ಪತಿಯರ ಆಯುಷ್ಯ ಆರೋಗ್ಯ ಯೋಗಕ್ಷೇಮಕ್ಕಾಗಿ ಉಪವಾಸ ಮಾಡಿ ಶಿವ ಪಾರ್ವತಿಯರನ್ನು ಪೂಜಿಸುವಂತಹ ದಿವಸ ಇಂದು. ಈ ದಿನ ಭಗವಂತ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಈ ಒಂದು ಭಕ್ತಿಗೀತೆಯೊಂದಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವಂತಹ ಪ್ರತಿಜ್ಞೆ ಮಾಡಬೇಕು. ಹರ್ ಘರ್ ತಿರಂಗಾ ಅಭಿಯಾನದಡಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ದೇಶದಲ್ಲಿ ಈ ತಿಂಗಳ 7ನೇ ತಾರೀಖಿನ ವೇಳೆಗೆ 344

ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗಿತ್ತು. 180 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಎಣ್ಣೆ ಕಾಳುಗಳನ್ನು ಬಿತ್ತಲಾಗಿತ್ತು. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 5 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ಆರ್ಟಿಮಿಸ್ ಒಪ್ಪಂದಗಳ ಅಡಿಯಲ್ಲಿ ಎರಡು ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಮುನಿರಾಬಾದ್ ಜಲಾಶಯದಲ್ಲಿರುವಂತಹ ನೀರಿನ ಪ್ರಮಾಣ ಮತ್ತು ಬೆಳೆ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನೀರು ನಿರ್ವಹಣೆ ಮಾಡಬೇಕು. ರೈತರಿಗೆ ನೀರು ಒದಗಿಸುವುದರ ಜೊತೆಗೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ದ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ, ಸಾಹಸ, ದೇಶಪ್ರೇಮ ಮತ್ತು ಹೋರಾಟದ ಇತಿಹಾಸವನ್ನು ಪರಿಚಯಿಸುವ ಉದ್ದೇಶದಿಂದ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ನಿರ್ಮಿಸಲಾದ ವೀರಭೂಮಿ ಮತ್ತು ವಸ್ತು ಸಂಗ್ರಹಾಲಯ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತಗೊಳಿಸಲಾಗಿದೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 7:02:20.
1: ಪೊಲೀಸ್
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಆದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದು ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM Rainbow 101.3 MHz, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
8: ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ.
9: ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು.
8: ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ.
9: ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು
10: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25,00,000 ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ.

0: ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ವಾರ್ತೆಗಳ ವಿವರ. ಇಂದಿನಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದ್ದು ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಲಾಗಿದ್ದು 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಈ ನಡುವೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು ಹಿರಿಯ ವಕೀಲರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಂಚವಿಲ್ಲದೆ ಮನೆ ಬಾಗಿಲಿಗೆ ಆಸ್ತಿ ದಾಖಲೆ ತಲುಪಿಸುತ್ತಿರುವುದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ. ಮುಂದಿನ 6-7 ತಿಂಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಬಡವರು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗೆ ಭದ್ರತೆ ನೀಡಲಾಗುವುದು ಎಂದರು. ಬರ ಪರಿಸ್ಥಿತಿ ಹಿನ್ನೆಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ ಪರ ಹೋಬಳಿಯ ಯಡುವನಹಳ್ಳಿಗೆ ಭೇಟಿ ನೀಡಿ ತುರ್ತು ಕ್ರಿಯಾ ಯೋಜನೆ ಅನುದಾನದಡಿ ಕೊರೆಸಲಾದ ಕುಡಿಯುವ ನೀರಿನ ಕೊಳಬೆ ಬಾವಿಯನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು ಲಭ್ಯವಾಗುವಂತೆ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಮಕ್ಕಳಲ್ಲೂ ಅಪಾರ ಪ್ರತಿಭೆ, ಕನಸು ಮತ್ತು ಸಾಧಿಸುವ ಛಲವಿದೆ. ಅವರಿಗೆ ಬೇಕಾಗಿರುವುದು ಅವಕಾಶ ಮತ್ತು ಗುಣಮಟ್ಟದ ಸೌಲಭ್ಯಗಳು ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ ಎಂಬ ಕೀಳರಿಮೆ ಮಕ್ಕಳಲ್ಲಿ ಮೂಡದಂತೆ ಖಾಸಗಿ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಬಲೇಶ್ವರ ಕ್ಷೇತ್ರದ ಮಮದಾಪುರದಲ್ಲಿ ಟೊಯೋಟಾ ಕಂಪನಿಯ ಸಹಕಾರದಿಂದ ನಿರ್ಮಿಸಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿಗಳು ಹಾಗೂ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಮದಾಪುರದ ಈ ಶಾಲೆಯಲ್ಲಿ ಮಕ್ಕಳಿಗೆ ದೊರೆಯುತ್ತಿರುವ ಆಧುನಿಕ ತರಗತಿ ಕೊಠಡಿಗಳು, ಅಂತಾರಾಷ್ಟೀಯ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು ಮತ್ತು ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವು ಅವರ ಕುತೂಹಲಕ್ಕೆ ರೆಕ್ಕೆ, ಪ್ರತಿಭೆಗೆ ವೇದಿಕೆ ಹಾಗೂ ಭವಿಷ್ಯದ ಕನಸುಗಳಿಗೆ ಭದ್ರ ಬುನಾದಿಯಾಗಲಿದೆ ಎಂದರು. ಕಲಬುರಗಿಯ ಶರಣಬಸವೇಶ್ವರ ಕೆರೆ ಅಪ್ಪ ಕೆರೆಯನ್ನು ನಗರದ ಅತ್ಯಂತ ಸಕ್ರಿಯ ಹಾಗೂ ಆಕರ್ಷಕ ಪರಿಸರ ಮತ್ತು ಮನರಂಜನಾ ತಾಣಗಳಲ್ಲಿ ಒಂದಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಇದರ ಉದ್ದೇಶ ಕೇವಲ ಜಲಮೂಲವನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ, ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ನಾಗರಿಕರು ಪ್ರಕೃತಿಯೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಶಾಂತಿಯುತ ವಾತಾವರಣವನ್ನು ಒದಗಿಸುವ ಸಮೃದ್ಧ ಹಸಿರು ನಗರ ತಾಣವನ್ನು ನಿರ್ಮಿಸುವುದಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ಹೇಳಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಡಿಮೆ ಮಳೆ ಹಾಗೂ ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಲು ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಮಿಕರು ಹಾಗೂ ರೈತರು ತಮ್ಮ ಹೊಲಗಳಲ್ಲಿ ಬಾವಿ, ದನದ ಶೆಡ್, ಗೋಕಟ್ಟೆ, ಚೆಕ್ ಡ್ಯಾಂ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ.

0: ಕೊಳ್ಳಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯಡಿ ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರೊಂದಿಗೆ ಮಾತನಾಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಹುಮನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ, ಮಾಂಜರಾ ನದಿ ಹಾಗೂ ಕಾರಂಜಾ ಹಿನ್ನೀರಿಗೆ ರಾಸಾಯನಿಕ ತ್ಯಾಜ್ಯ ಸೇರುತ್ತಿರುವುದನ್ನು ವಿರೋಧಿಸಿ ಹುಮನಾಬಾದ್ ಕಲಬುರಗಿ ಮುಖ್ಯ ರಸ್ತೆಯಲ್ಲಿ ಹುಮನಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಸರ್ಕಾರಕ್ಕೆ ಜನರ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಜನರ ಆರೋಗ್ಯ ಮತ್ತು ಜಲಮೂಲಗಳ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 12ರಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ದರಾಗಿರುವ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ. ಜ್ಞಾನವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಅದನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸುಲಭವಾಗಿ ತಲುಪಿಸುವುದು ಗ್ರಂಥಾಲಯದ ನಿಜವಾದ ಉದ್ದೇಶ ಎಂಬುದನ್ನು ಅವರು ಪ್ರತಿಪಾದಿಸಿದರು. ಅವರ ವಿಚಾರಗಳು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಗ್ರಂಥಾಲಯ ವಿಜ್ಞಾನ ವರ್ಗೀಕರಣ ಪದ್ಧತಿ, ಗ್ರಂಥಾಲಯ ಶಿಕ್ಷಣ ಕ್ಷೇತ್ರಗಳ ಮೇಲೂ ದೀರ್ಘಕಾಲೀನ ಪ್ರಭಾವ ಬೀರಿವೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಗ್ರಂಥಪಾಲಕರು ಹಾಗೂ ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು.
1: ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಂಥಪಾಲಕರಿಗೆ ಹಾಗೂ ಮಾಹಿತಿ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಗ್ರಂಥಾಲಯಗಳು ಜ್ಞಾನ, ಮಾಹಿತಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದುಗರಿಗೆ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿವೆ. ಇಂದು ಗ್ರಂಥಾಲಯಗಳು ಮಹತ್ವದ ಪುಸ್ತಕಗಳು, ದಾಖಲೆಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಧ್ವನಿ ಮುದ್ರಣ, ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ಗಳನ್ನು ಡಿಜಿಟಲೀಕರಣಗೊಳಿಸಿ ಎಲ್ಲಾ ಮಹತ್ವದ ದಾಖಲೆಗಳೊಂದಿಗೆ ಸಂರಕ್ಷಿಸಿ ಇಂಟರ್ನೆಟ್ ಮುಖಾಂತರ ಜನಸಾಮಾನ್ಯರಿಗೆ ಸರಳವಾಗಿ ನಿಖರ ಮತ್ತು ಗುಣಮಟ್ಟದ ಮಾಹಿತಿಯನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ.
0: ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಹಾಗೂ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಗಿದೆ. ಆನೆಗಳು ಕೇವಲ ಕಾಡಿನ ದೈತ್ಯ ಪ್ರಾಣಿಗಳಲ್ಲ, ಅವು ಕಾಡಿನ ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು. ಕಾಡಿನಲ್ಲಿ ದಾರಿಗಳನ್ನು ರೂಪಿಸುವುದು, ಬೀಜಗಳನ್ನು ದೂರದೂರಿಗೆ ಹರಡುವುದು, ಸಸ್ಯ ವೈವಿಧ್ಯವನ್ನು ಉತ್ತೇಜಿಸುವುದು ಸೇರಿದಂತೆ ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರ ಅಪಾರ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ಸರ್ಕಾರ ಕಡಿತ ಮಾಡಿದೆ. ವಿಧವಾ ವೇತನ ರದ್ದಾದ ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿವಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಎಂದಿನಂತೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. ಹಾಗೆಯೇ ಇಂದು 7:45 ಪ್ರಾಯೋಜಿತ ಕಾರ್ಯಕ್ರಮವೊಂದು ಕೂಡ ನಿಮಗಾಗಿ ಪ್ರಸಾರವಾಗಲಿದೆ. ಇದಾದ ನಂತರ ಭಾವಗೀತೆಗಳು ಮುಂದುವರಿಯುತ್ತವೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.

0: ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಚಲನಚಿತ್ರ ನಿರ್ಮಾಪಕಿ ನಿರ್ದೇಶಕಿ ಅಂತ ಗುರುತಿಸಲ್ಪಡ್ತಾರೆ ಪ್ರೇಮಾ ಕಾರಂತ್. ರಂಗಭೂಮಿ ಚಲನಚಿತ್ರ ಕ್ಷೇತ್ರದಲ್ಲಿ ವಿಭಿನ್ನ ಛಾಪು ಮೂಡಿಸಿದ ಮಹಿಳೆ. ಮಕ್ಕಳ ರಂಗಭೂಮಿ, ವಸ್ತ್ರವಿನ್ಯಾಸ, ರಂಗ ಪರಿಕರಗಳು, ಇವುಗಳಲ್ಲಿ ತಮ್ಮದೇ ಮುದ್ರೆ ತೋರಿದವರು ಪ್ರೇಮಾ ಕಾರಂತ್ ಅವರು. ಅವರ ನಿರ್ದೇಶನದ ಚಲನಚಿತ್ರ ಫಣಿಯಮ್ಮ ಅಂತಾರಾಷ್ಟೀಯ ಮನ್ನಣೆ ಗಳಿಸಿತು. ಫಣಿಯಮ್ಮ ಮೂಡಿದ ಬಗೆಯನ್ನ ಅವರು ವಿವರಿಸಿದ್ದಾರೆ, ಕೇಳೋಣ.
1: ನನಗೆ ಚಲನಚಿತ್ರ ನಿರ್ದೇಶಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಉತ್ಸಾಹ ಬಂದಿದ್ದು ಜಿ ವಿ ಅಯ್ಯರ್ ಜೊತೆಯಲ್ಲಿ ಕೆಲಸ ಮಾಡಿದಾಗಲೇ. ಅಯ್ಯರ್ ಏನು ಹೇಳಿದ್ರು ಅಂದರೆ, ನಿಮಗೆ ಒಂದು ಚಿತ್ರ ನಿರ್ದೇಶನ ಮಾಡೋಕ್ಕೆ ಕೊಟ್ಟರೆ ಮಾಡ್ತೀರಾ ಅಂತ ಕೇಳಿದ್ರು. ಅದು ಯಾವ ಉದ್ದೇಶದಿಂದ ಕೇಳಿದ್ರು ಅಂತ ಈಗಲೂ ನನಗೆ ಗೊತ್ತಿಲ್ಲ. ಆಗ ನಾನು ಮಾಡಬಹುದೇನೋ ಅಂತ ನನಗನ್ನಿಸ್ತು. ಅದಕ್ಕೆ ಕಾರಣ ಹಂಸಗೀತೆಯಲ್ಲಿ ಅಯ್ಯರು ನನಗೆ ತುಂಬ ಸಹಾಯ ಮಾಡಿದರು. ಅಯ್ಯರಂಥ ವ್ಯಕ್ತಿ ನಿಜವಾಗ್ಲೂ ನೋಡೋಕ್ಕೆ ಕೂಡ ಸಿಗೋದೀಗ ಅಪರೂಪ. ಅಷ್ಟು ಅಂಥ ಧೈರ್ಯಶಾಲಿಯವರು. ಅವರು ನನಗೆ ವಸ್ತ್ರವಿನ್ಯಾಸ ಮಾಡಿದ್ದಲ್ಲದೆ ಕೂಡ ನನಗೆ ಫ್ರೇಮ್ ತೋರಿಸ್ತಾ ಇದ್ರು. ಕ್ಯಾಮ್ರಾ ನೋಡು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಫ್ರೇಮನ್ನು ನನಗೆ ತೋರಿಸ್ತಾ ಇದ್ರು. ಆಮೇಲೆ ಒಂದು ಸೀನ್ ಕೂಡ ನನಗೆ ನೀನೇ ಅದನ್ನು ಕಂಪೋಸ್ ಮಾಡು ಅಂತ ಹೇಳಿದರು. ಆಮೇಲೆ ಲೆನ್ಸ್ಗಳ ಬಗ್ಗೆ ಎಲ್ಲ, ಸಮಯ ಸಿಕ್ಕಾಗೆಲ್ಲ ಊಟಕ್ಕೆ ಕೂತಾಗ ಅಂಥ ಸಮಯದಲ್ಲಿ ಲೆನ್ಸ್ಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಇದೆಲ್ಲ ಕೇಳಿ ನನಗೆ ಒಂದು ರೀತಿ ನನಗೆ ಆಸೆ ಹುಟ್ಟಕ್ಕೆ ಶುರುವಾಗ್ಬಿಡ್ತು. ಅವ್ರು ಯಾವಾಗ ನಿರ್ದೇಶನ ಮಾಡೋಕ್ಕೆ ಹೆಂಗಿರುತ್ತೆ ಅಂತ ಕೇಳಿದಾಗ ನನಗೊಂಥರ ಆಸೆ ಶುರುವಾಯಿತು. ಅಷ್ಟೊತ್ತಿಗೆ ಸರಿಯಾಗಿ ಒಂದು ರೀತಿ ಅದು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಬಳ್ಳಾರಿಯಿಂದ ಪದ್ಮಾವತಿ ಬಾಯಿ ಅಂದ್ಬಿಟ್ಟು ಒಬ್ಬರು ಬಂದರು. ಬಂದುಬಿಟ್ಟು ನಾವೆಲ್ಲ ಹೆಂಗಸರೇ ಸೇರಿ ಒಂದು ಚಿತ್ರವನ್ನು ನಿರ್ಮಿಸಬೇಕು ಅಂತ ಇದ್ದೀವಿ, ನೀವು ಅದಕ್ಕೆ ನಿರ್ದೇಶಕರಾಗಬೇಕು ಅಂತ ಕೇಳಿದರು ನನ್ನನ್ನು. ಅದು ನನಗೆ ಒಂದು ರೀತಿ ಆಯ್ತಮ್ಮ, ನಾನು ಮಾಡ್ತೇನೆ, ಎಲ್ಲ ಹೆಂಗಸರು ಸಿಗೋದು ಕಷ್ಟವಾಗಬಹುದು ಅಂತ ಹೇಳಿದೆ ನಾನು.
2: ಕ್ಯಾಮ್ರಾ ಉಮನ್ ಎಲ್ಲ
1: ಇರಲಿಲ್ಲ ಆಗ, ಕಷ್ಟ ಆಗ್ಬೋದು ಅಂತ ಹೇಳಿದೆ. ಆದರೂ ನಾವು ಹುಡ್ಕೋಣ, ಮಾಡೋಣ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ ನಾನು ಅವ್ರಿಗೆ. ಬಟ್ ಅವ್ರು ಮಾಡಿದ್ದೇನೆಂದರೆ, ಒಂದು ಬ್ಯಾಂಕ್ನಿಂದ 1.5 ಲಕ್ಷ ಸಾಲ ತೊಗೊಂಡಿದ್ರು. ಆ 1.5 ಲಕ್ಷದಲ್ಲಿ ಫಿಲಮ್ ಮುಗಿಸ್ಬೇಕು ಅಂತಂದರು. 1.5 ಲಕ್ಷದಲ್ಲಿ ಮುಗಿಯುತ್ತೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಅವ್ರಿಗೆ ನಾನು ಹೇಳಿದೆ, 1.5 ಲಕ್ಷದಲ್ಲಿ ಮುಗಿದೇ ಇದ್ದರೆ ನಾನು ನನ್ನ ಕಡೆಯಿಂದ ದುಡ್ಡು ಹಾಕಬೇಕಾಗುತ್ತೆ, ಆಗ ನಾವಿಬ್ಬರೂ ಒಂದು ರೀತಿ ಶೇರ್ ಹೋಲ್ಡರ್ಸ್ ಥರ ಆಗಬೇಕಾಗುತ್ತೆ. ಅದಕ್ಕೆ ಆಕೆ ಒಪ್ಪಲಿಲ್ಲ. ಅಷ್ಟೊತ್ತಿಗಾಗಲೇ ಅವರು ಸುಮಾರು ದುಡ್ಡನ್ನು ಖರ್ಚು ಕೂಡ ಮಾಡಿಬಿಟ್ಟಿದ್ದು. ಆಮೇಲೆ
2: ಲೊಕೇಶನ್ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ರೆ,
1: ಲೊಕೇಶನ್ ಕೂಡ ಅವ್ರ ಜೊತೆಲಿ ಹೋಗಿ ಎಂ ಕೆ ಇಂದ್ರಾನು ನಮ್ಮ ಜೊತೆಲಿ ಬಂದಿದ್ರು. ಸುಮಾರು 150 ಹಳ್ಳಿಗಳನ್ನು ಆವಾಗ ತಿರುಗಿದ್ವಿ ನಾವು ಒಂದು ಸರಿಯಾದ ಮನೆ ಹುಡುಕಕ್ಕೋಸ್ಕರ. ಕೊನೆಗೂ ನಮಗೆ ಶೀರ್ನಾಳಿ ಚಂದ್ರಶೇಖರ್ ಅಂತ ಕೇಳಿರ್ಬೋದಲ್ಲ
2: ನೀವು,
1: ಆ ಶೀರ್ನಾಳಿ ಚಂದ್ರಶೇಖರ್ ಮನೆ ನನಗೆ ಬಹಳ ಒಪ್ಪಿಗೆ ಆಯಿತು. ಆ ಮನೆಯನ್ನ ನೋಡಿಕೊಂಡು ಅಲ್ಲಿ ಫಿಲ್ಮ್ ಶೂಟಿಂಗ್ ಮಾಡಬೇಕು ಅಂತ ಬಂದ್ವಿ. ಬಂದ ಮೇಲೆ ಈಕೆ ಮಧ್ಯದಲ್ಲಿ ನಮಗೆ ಕೈ ಕೊಟ್ಬಿಟ್ರು. ಕಾರಣ ಅವರು ಹಣ ಸ್ವಲ್ಪ ಖರ್ಚಾಗೋಗಿತ್ತು, ಮತ್ತು ನಾನು ಈ ರೀತಿ ಮಾತಾಡಿದ್ನಲ್ಲ, ಹಣ ನಾನು ಹಾಕಿದ್ರೆ ಇಬ್ಬರು ಶೇರ್ ಹೋಲ್ಡರ್ಸ್ ಆಗಬೇಕು ಅನ್ನೋ ಹೇಳಿದ್ರಿಂದ ಅವರಿಗೆ ತೊಂದರೆ ಆಯಿತು ಅಂತ ಅನಿಸುತ್ತೆ. ಅದು ಮಧ್ಯದಲ್ಲಿ ಕೈ ಬಿಟ್ಬಿಟ್ರು ನನ್ನನ್ನು. ನಾನು 1 ವರ್ಷ ತೊಗೊಂಡಿದ್ದೀನಿ ಅದನ್ನು ಸ್ಕ್ರಿಪ್ಟ್ ಮಾಡಲಿಕ್ಕೆ. 1 ವರ್ಷ ತೊಗೊಂಡಿದ್ದೀನಿ. 1 ವರ್ಷ ತೊಗೊಂಡು ಚಿತ್ರಕಥೆ ಮಾಡಿ ತಯಾರು ಮಾಡಿಕೊಂಡು ಎಲ್ಲ ಮಾಡಿ ಈ ರೀತಿ ಆಗೋಯ್ತಲ್ಲ ಅಂತ ನನಗೆ ಬಹಳ ದುಃಖವಾಯಿತು. ಆದರೂ ಕೂಡ ಒಂದು ಧೈರ್ಯ ಮಾಡಿ ಲೋನ್ ತೊಗೊಂಡು ಅದನ್ನು 16mm ಚಲನಚಿತ್ರವಾಗಿ ಮಾಡಿದೆ ನಾನು ಅದನ್ನು. ಆ ಫಿಲ್ಮು ನಿಜವಾಗ್ಲೂ ನಾನು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ರು ಕೂಡ ಒಂದೇ ಒಂದು ಫಿಲ್ಮು ಪ್ರಪಂಚವನ್ನೆಲ್ಲ ನನ್ನನ್ನು ಸುತ್ತಿಸ್ಬಿಟ್ಟು ಚಿತ್ರದ ಜೊತೆಗೆ ನಾನೂ ಸುತ್ತಾಡಿಕೊಂಡು ಬಂದು ನನಗೆ ಹೆಸರು ಇದೆಲ್ಲ ಕೊಟ್ಟಿದ್ದು ಆ ಒಂದು ಚಿತ್ರನೇ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಿರ್ಮಾಪಕಿ, ನಿರ್ದೇಶಕಿ, ರಂಗಭೂಮಿ ತಜ್ಞೆ

0: ಪ್ರೇಮಾ ಕಾರಂತ್ ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಕನ್ನಡ ರತ್ನ ಭಂಡಾರ ಕೇಳಿದ್ರೆ ಈಗ ಭಾವಗೀತೆಗಳನ್ನು ಕೇಳೋಣ. ಸಿ ಅಶ್ವಥ್ ಅವರು ಹಾಡಿರುವ ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳ ರಚನೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಪ್ರಸಾರವಾಗ್ತಾ ಇವೆ. 7:35 ವಾರ್ತಾ ಪ್ರಸಾರ ಇರುತ್ತೆ. ಇದಾದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 2.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟೀಯ ಗೌರವ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ತು ಕಳೆದ ತಿಂಗಳು ಈ ಮಸೂದೆಯನ್ನು ಅಂಗೀಕರಿಸಿತ್ತು. ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರಲಾಗಿದೆ. ಈ ಕಾನೂನಿನ ಮೂಲಕ ರಾಷ್ಟ್ರಗೀತೆಯಾದಂತಹ ಜನಗಣ ಮನಕ್ಕೆ ಇರುವಂತೆಯೇ ರಾಷ್ಟ್ರಗೀತೆ ವಂದೇ ಮಾತರಂಗೂ ಕಾನೂನುಬದ್ದ ರಕ್ಷಣೆ ಕಲ್ಪಿಸಲಾಗಿದೆ. ರಾಷ್ಟ್ರಪತಿಯವರ ಅಂಕಿತದ ಜೊತೆಗೆ ಮಸೂದೆ ಇದೀಗ ಕಾನೂನಾಗಿ ಜಾರಿಗೆ ಬಂದಿದೆ. ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ನೀಡಲಾಗಿರುವ ರಕ್ಷಣೆಯನ್ನು ವಂದೇ ಮಾತರಂಗೂ ವಿಸ್ತರಿಸಲಾಗಿದ್ದು, ರಾಷ್ಟ್ರಗೀತೆಗೆ ಇರುವಂತೆಯೇ ಸಮಾನ ಕಾನೂನು ಸ್ಥಾನಮಾನ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಅದನ್ನು ಹಾಡುತ್ತಿರುವ ಸಭೆಯ ಕಲಾಪಕ್ಕೆ ಅಡ್ಡಿಪಡಿಸುವುದು ಇನ್ನು ಮುಂದೆ ಅಪರಾಧವಾಗಲಿದೆ. ಕೇರಳಂ ರಾಜ್ಯದ ಹೆಸರನ್ನು ಬದಲಾಯಿಸುವ ಕೇರಳ ಹೆಸರು ಬದಲಾವಣೆ ವಿಧೇಯಕ 2026ರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜ್ಯಸಭೆಯಲ್ಲಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ವಿಧೇಯಕಕ್ಕೆ ಲೋಕಸಭೆಯು ಈಗಾಗಲೇ ನಿನ್ನೆ ಅಂಕಿತ ಹಾಕಿದೆ. ಇದರೊಂದಿಗೆ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಸಹ ಇಂದು ರಾಜ್ಯಸಭೆಯ ಮುಂದೆ ಬರಲಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ವಿವಿಧ ವಿಷಯಗಳ ಕುರಿತು ವಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೂ ನಿನ್ನೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ ಹಾಗೂ ರಾಜ್ಯಸಭೆಯು ನ್ಯಾಯ ಮಂಡಳಿಗಳ ಸುಧಾರಣಾ ವಿಧೇಯಕ 2026ರನ್ನು ಅಂಗೀಕರಿಸಿದವು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು ಶೇಕಡ 29.09ರಷ್ಟು ಗಮನಾರ್ಹ ಏರಿಕೆ ಕಂಡು ಆಗಸ್ಟ್ 10ರ ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಒಟ್ಟು ನೇರ ತೆರಿಗೆ ಸಂಗ್ರಹವು ಶೇಕಡ 19.75ರಷ್ಟು ಹೆಚ್ಚಾಗಿ ರೂಪಾಯಿ 9.55 ಲಕ್ಷ ಕೋಟಿಗೆ ತಲುಪಿದ್ದು, ತೆರಿಗೆದಾರರಿಗೆ 1.43 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಮರುಪಾವತಿ ಮಾಡಲಾಗಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹವು 2.70 ಲಕ್ಷ ಕೋಟಿ ರೂಪಾಯಿಗೆ ಹಾಗೂ ಕಾರ್ಪೊರೇಟರ ತೆರಿಗೆ ಸಂಗ್ರಹವು 5.07 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸೆಕ್ಯುರಿಟೀಸ್ ವಹಿವಾಟು ತೆರಿಗೆಯಿಂದ ಬಂದ ಆದಾಯವು 33,823.74 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಮತ್ತೊಂದೆಡೆ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕೇಂದ್ರ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 6.4 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ್ದರೂ ವೆಚ್ಚಗಳ ಏರಿಕೆಯಿಂದಾಗಿ ಹಣಕಾಸು ಕೊರತೆಯು 3.1 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದು ಇಡೀ ವರ್ಷದ ಆಯವ್ಯಯ ಅಂದಾಜಿನ ಶೇಕಡ 18.2ರಷ್ಟು ಆಗಿದೆ. ಸಾಲ ಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಹಾಗೂ ಮಹಾನಗರ ಪಾಲಿಕೆಗೆ ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ಸರಿಪಡಿಸಲಾದಂತಹ ನೂತನ ನಿಯಮಾವಳಿಗಳ ಪ್ರಕಾರ ಮಹಾನಗರ ಪಾಲಿಕೆಗಳು ತಮ್ಮ ಅರ್ಧ ವಾರ್ಷಿಕ ಲೆಕ್ಕ ಪರಿಶೋಧನೆಯಾಗದ ಆರ್ಥಿಕ ವರದಿಯನ್ನು 45 ದಿನಗಳ ಬದಲಾಗಿ 60 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಾದ ಆರ್ಥಿಕ ವರದಿಯನ್ನು 60 ದಿನಗಳ ಬದಲಾಗಿ ಹಣಕಾಸು ವರ್ಷದಾದ್ಯಂತ 90 ದಿನಗಳ ಒಳಗಾಗಿ ಆಡಿಟ್ ವರದಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲಿಕೆಗಳು ಎದುರಿಸುತ್ತಿರುವಂತಹ ಪ್ರಾಯೋಗಿಕ ಸವಾಲುಗಳನ್ನು ಪರಿಗಣಿಸಿ ಸೆಬಿ ಈ ಗಡುವನ್ನು ವಿಸ್ತರಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದಂತಹ ಸವಾಲುಗಳು, ಅನುಭವಗಳು, ಸಾಧನೆ ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟ್ರಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು, ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು, ಯಾತ್ರೆಯ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವೂ ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದ್ರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಳೆ

ನಡುವೆಯೂ ಯಾತ್ರೆಯ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಾತ್ರಾರ್ಥಿಗಳ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬದ್ರಿನಾಥ ಕೇದಾರನಾಥ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಹೇಮಂತ್ ದ್ವಿವೇದಿ ತಿಳಿಸಿದ್ದಾರೆ. ಚಾಧಾಮ್ ಯಾತ್ರೆಯು ಉತ್ತರಾಖಂಡದ 4 ಪ್ರಮುಖ ಯಾತ್ರಾ ಸ್ಥಳಗಳಾದಂತಹ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳನ್ನು ಒಳಗೊಂಡಿದೆ. ಈ ನಡುವೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ನಿನ್ನೆ ಮುಖ್ಯಮಂತ್ರಿ ನಿವಾಸದಿಂದ ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮುಂಗಾರು ಪರಿಸ್ಥಿತಿ, ಚಾರ್ಧಾಮ್ ಯಾತ್ರೆ, ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ, ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾ ಸಾರಾಭಾಯಿ ಬಲವಾಗಿ ನಂಬಿದ್ದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಬೇರ್ಪಡಿಸಲಾಗದಂತಹ ಮತ್ತು ಅವಿಭಾಜ್ಯ ಅಂಗವಾಗಿದ್ದು ಈ ನಿರಾಕರಿಸಲಾಗದಂತಹ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯದ ಒಟ್ಟಾರೆ ಅಭಿವೃದ್ಧಿಗೆ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ನವದೆಹಲಿ ಯಾವಾಗಲೂ ಪ್ರಸ್ತಾಪಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಭರ್ಜರಿ ಪ್ರದರ್ಶನಗಳನ್ನು ಮುಂದುವರೆಸಿದ್ದಾರೆ. ಮೊದಲ ದಿನ 17 ಪದಕಗಳನ್ನು ಜಯಿಸಿದ್ದ ಭಾರತೀಯ ಫೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರೆಸಿದ್ದಾರೆ. ಹಿರಿಯರ ಪುರುಷರ ವಿಭಾಗದ ಸೇಬರ್ ಫೈನಲ್ನಲ್ಲಿ ಕರಣ್ ಸಿಂಗ್ ಆಸ್ಟ್ರೇಲಿಯಾದ ಯೋಂಗಿ ಶಿಮ್ ವಿರುದ್ದ 15-12 ಅಂತರದಿಂದ ರೋಚಕ ಗೆಲುವು ದಾಖಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಎಪಿ ವಿಭಾಗದಲ್ಲಿ ಶೇಖ್ಜಿನ್ ಶಾಂತಿಮೂಲ್ ದಕ್ಷಿಣ ಆಫ್ರಿಕಾದ ಪೀಟರ್ ಗ್ರುಗರ್ ವಿರುದ್ದ 15-6 ಅಂತರದಿಂದ ಸುಲಭ ಗೆಲುವನ್ನು ದಾಖಲಿಸಿ ಚಿನ್ನ ಗೆದ್ದುಕೊಂಡರು. ಇದೇ ವೇಳೆ ಫೋಯಿಲ್ ವಿಭಾಗದಲ್ಲಿ ತೇಜಸ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲೂ ಭಾರತೀಯ ಸ್ಪರ್ಧಿಗಳು ಆಧಿಪತ್ಯ ಸಾಧಿಸಿದ್ದು ಎಪಿ ವಿಭಾಗದಲ್ಲಿ ತನಿಷ್ಕಾ ಖತ್ರಿ ಚಿನ್ನ, ಖುಷಿ ದಾಭಡೆ ಬೆಳ್ಳಿ ಮತ್ತು ಪ್ರಾಚಿ ಲೋಹನ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಮಹಿಳೆಯರ ವೈಯಕ್ತಿಕ ಸೇಬರ್ ವಿಭಾಗದಲ್ಲಿ ಆಖರಿ ಬೆಳ್ಳಿ ಪದಕ ಜಯಿಸಿದರೆ ಶ್ರುತಿ ಜೋಶಿ ಮತ್ತು ಜೆರ್ಫಾಲಿನ್ ಕಂಚಿನ ಪದಕಗಳಿಗೆ ಭಾಜನರಾಗಿದ್ದಾರೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಹಾಗೂ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 8.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರೆಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 7:45:35 ಈಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳೋಣ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಕ್ರಮ್, ಚಿಕ್ಕಮಗಳೂರು ಜಿಲ್ಲೆಯ ಜೋಡಿಲಿಂಗದಹಳ್ಳಿಯ ಆಯುಷ್ ವೈದ್ಯಾಧಿಕಾರಿ. ಕರಾವಳಿ ಭಾಗದ ತುಳುವರಲ್ಲಿ ಒಂದು ವಿಶೇಷ ಆಚರಣೆ ಇದೆ. ಇದಕ್ಕೆ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಆಟಿ ಅಮಾವಾಸ್ಯೆ ಅಂದ್ರೆ ಆಷಾಢ ಅಮಾವಾಸ್ಯೆ ಎಂದರ್ಥ. ಇದು ಆಷಾಢ ಮುಗಿದು ಶ್ರಾವಣ ಆರಂಭವಾಗುವ ಕಾಲ. ನಮ್ಮೆಲ್ಲ ಹಬ್ಬ ಹರಿದಿನಗಳು ಈ ರೀತಿ ಋತುವಿನ ಬದಲಾವಣೆಯನ್ನು ಸೂಚಿಸಲು ನಾವು ಮಾಡುವಂತಹ ಆಚರಣೆಗಳಾಗಿವೆ. ಹಾಗೆ ಈ ಆಟಿ ಅಮಾವಾಸ್ಯೆಯ ಕಷಾಯ ಸೇವನೆಯೂ ಸಹ ಆಷಾಢದಿಂದ ಶ್ರಾವಣಕ್ಕೆ ಬದಲಾಗುತ್ತಿರುವ ಪರಿಸರ ಸೂಚಕವಾದ ಒಂದು ಆಚರಣೆ ಆಗಿದೆ. ಈ ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವದಲ್ಲಿ ತುಳುವರು ಕಾಡಿಗೆ ತೆರಳಿ ಲಭ್ಯ ಇರುವ ಒಂದು ವಿಶೇಷ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದುಕೊಂಡು ಬಂದು ಕಷಾಯ ಮಾಡಿ ಸೇವಿಸುತ್ತಾರೆ. ಈ ಮರಕ್ಕೆ ಹಾಲೆ ಮರ ಅಥವಾ ಮದ್ದಾಲೆ ಮರ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಇದನ್ನು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಸೂಚಿಸಿದ್ದಾರೆ. ಈ ಹಿಂದೆ ಪದವಿ ಪಡೆದವರಿಗೆ ಗೌರವಾರ್ಥವಾಗಿ ಈ ಮರದ ಕೊಂಬೆಯನ್ನು ನೀಡುತ್ತಿದ್ದ ಕಾರಣ ಈ ಮರಕ್ಕೆ ಎಲ್ಸ್ಟೋನಿಯಾ ಸ್ಕೊಲಾರಿಸ್ ಎಂಬ ಹೆಸರಿದೆ. ಈ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಆದ ಕಾರಣ ಇದನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸುವಂತಹ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬೆಳಗಿನ ಜಾವದಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಬಂದಂತಹ ಹಾಲೆ ಮರದ ಚಕ್ಕೆಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು ಹಾಕಿ ತುಸು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸುತ್ತಾರೆ. ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಮನೆಯ ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಸೇವಿಸಲು ನೀಡುತ್ತಾರೆ. ಇದರಿಂದ ಅವರ ಆರೋಗ್ಯ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಆಯುರ್ವೇದದ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಈ ಆಚರಣೆಯನ್ನು ನೋಡುವುದಾದರೆ ಆಯುರ್ವೇದದಲ್ಲಿ ಒಂದು ಋತು ಮುಗಿದು ಇನ್ನೊಂದು ಋತು ಆರಂಭವಾಗುವ ಕಾಲವನ್ನು ಋತು ಸಂಧಿ ಅಂತ ಕರೆಯುತ್ತಾರೆ. ಈ ಕಾಲದಲ್ಲಿ ಹವಾಮಾನದಲ್ಲಿ ಬದಲಾವಣೆಯಾಗುವ ಕಾರಣ ದೇಹವೂ ಸಹ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ನಾವು ನಮ್ಮ ಆಹಾರ ವಿಹಾರಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯಲ್ಲಿ ಆಷಾಢ ಮುಗಿದು ಶ್ರಾವಣ ಆರಂಭವಾಗುತ್ತದೆ, ಅಂದರೆ ಗ್ರೀಷ್ಮ ಋತು ಮುಗಿದು ವರ್ಷ ಋತು ಆರಂಭವಾಗುವ ದಿನ ಇದು. ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಅದು ಮುಗಿದು ವರ್ಷ ಋತು ಆರಂಭವಾಗುವ ಕಾರಣ ಶೀತದ ಅಂಶ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಶರೀರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ದೇಹ ಉಷ್ಣದಿಂದ ಶೀತಕ್ಕೆ ಹೊಂದಿಕೊಳ್ಳಲು ಬೇಕಾದಂತಹ ಅಂಶಗಳು ಈ ಸಪ್ತಪರ್ಣ ಅಥವಾ ಹಾಲೆ ಮರದ ಚಕ್ಕೆಯಲ್ಲಿದೆ. ಇದರೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸಿನಂತಹ ವಿಶೇಷ ಪದಾರ್ಥಗಳನ್ನು ಸೇರಿಸುವುದರಿಂದ ಮಳೆಗಾಲದ ಅಂದರೆ ವರ್ಷ ಋತುವಿನ ಶೀತವನ್ನು ಎದುರಿಸಲು ದೇಹ ಸಜ್ಜಾಗುತ್ತದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನೋಡುವುದಾದರೆ ವಿಷಮ ಜ್ವರ, ಜಂತುಹುಳು, ಉಬ್ಬಸದಂತಹ ಕಾಯಿಲೆಗಳನ್ನು ನಿಗ್ರಹಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಕರುಳನ್ನು ಶುದ್ಧಿಗೊಳಿಸುತ್ತದೆ. ಇಂದಿಗೂ ಸಹ ಕರಾವಳಿಯ ಭಾಗದಲ್ಲಿ ಮನೆ ಮನೆಗಳಲ್ಲಿ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಒಂದು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಆಯೋಜಿಸಿ ಆಟಿ ಅಮಾವಾಸ್ಯೆಯ ದಿನ ಹಾಲೆ ಮರದ ಚಕ್ಕೆಯ ಕಷಾಯವನ್ನು ಜನರಿಗೆ ತಲುಪಿಸುವ, ಆರೋಗ್ಯ ಕಾಪಾಡುವ ಕೆಲಸವನ್ನು ತೊಡಗಿದ್ದಾರೆ. ಈ ಒಂದು ವಿಶಿಷ್ಟ ಆಚರಣೆಯು ಕರಾವಳಿಯ ಭಾಗದಿಂದ ಹಿಡಿದು ಕೇರಳ ಮತ್ತು ಗುಜರಾತಿನವರೆಗೂ ಇರುತ್ತದೆ. ನಾವು ಸಹ ಈ ಹಾಲೆ ಮರದ ಕಷಾಯವನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ನಮಸ್ಕಾರ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಉಫ್. ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳನ್ನು ಮುಂದುವರಿಸ್ತಾ ಪಂಚಮಹಳ್ಳಿ ಬಂಡಿಯವರ ಧ್ವನಿಯಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರ ಒಂದು ರಚನೆ.

0: ಎನ್ಆರ್ ವಿನಯ್ ಕುಮಾರ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆಯೊಂದನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ತು ಕಳೆದ ತಿಂಗಳು ಈ ಮಸೂದೆಯನ್ನು ಅಂಗೀಕರಿಸಿತ್ತು. ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರಲಾಗಿದೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಮತ್ತು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಕೊಲಂಬಿಯಾದ ಪಶ್ಚಿಮ ಭಾಗದ ಕಾಫಿ ಬೆಳೆಯುವ ಪ್ರದೇಶದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಭೀಕರ ಭೂಕಂಪಕ್ಕೆ ಕನಿಷ್ಠ 200 ಜನರು ಮೃತಪಟ್ಟಿದ್ದು ವ್ಯಾಪಕ ಹಾನಿ ಸಂಭವಿಸಿದೆ. ಪೆರೆರಾ ನಗರ ಒಂದರಲ್ಲೇ 101 ಮತ್ತು ಕಾಲಿ ನಗರದಲ್ಲಿ 95 ಮಂದಿ ಮೃತಪಟ್ಟಿದ್ದಾರೆ. ಕೊಲಂಬಿಯಾದ ದುರಂತಕ್ಕೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತೀವ್ರ ಕಂಬನಿ ಮಿಡಿದಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಸಂಕಷ್ಟದ ಈ ಸಮಯದಲ್ಲಿ ಕೊಲಂಬಿಯಾಕ್ಕೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ನೆರವು ಮತ್ತು ಸಹಕಾರ ನೀಡಲು ಭಾರತ ಸಂಪೂರ್ಣ ಸಿದ್ದವಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಇ ಖಾತೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಪಟ್ಟ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದಂತಹ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ನೀರು ಶೇಖರಣೆಯಾಗಿದ್ದು ಈ ಲಭ್ಯತೆ ಆಧರಿಸಿ ಕಾಲುವೆಗಳಿಗೆ 90 ದಿನಗಳ ಅವಧಿಯವರೆಗೆ ಮಾತ್ರ ನೀರು ಹರಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುನಿರಾಬಾದ್ ಕಾಡ ಟಿಬಿಪಿ ಸಭಾಂಗಣದಲ್ಲಿ ನಡೆದ ತುಂಗಭದ್ರಾ ಯೋಜನೆ ಮತ್ತು ವಿಜಯನಗರ ಕಾಲುವೆಗಳ 126ನೇ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆದಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪಟುಗಳು ತಮ್ಮ ಭರ್ಜರಿ ಪ್ರದರ್ಶನವನ್ನು ಮುಂದುವರೆಸಿದ್ದಾರೆ. ಮೊದಲ ದಿನದ 17 ಪದಕಗಳನ್ನು ಜಯಿಸಿದಂತಹ ಭಾರತೀಯ ಫೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರೆಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳೋಣ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ರಾಜನಾಗೇಂದ್ರ ಅವರ ಸಂಗೀತ ಇದೆ.

0: ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಹಾಡು ಇದು. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
2: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
3: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
1: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ 12 ಇವತ್ತು ಬಹಳಷ್ಟು ವಿಶೇಷಗಳ ದಿವಸ. ವರ್ಲ್ಡ್ ಕ್ಯಾಲಿಗ್ರಫಿ ಡೇ ಅಂತ ಇವತ್ತು, ಅಂದರೆ ಸುಂದರವಾದ ಬರವಣಿಗೆ ಇದೆಯಲ್ಲ ಕ್ಯಾಲಿಗ್ರಫಿ ಅಂತ ಹೇಳ್ತಾರಲ್ಲ, ಆ ಒಂದು ದಿನ ಇದು ಇಂದು. ಹಾಗೆಯೇ ವಿಶ್ವ ಆನೆಗಳ ದಿನಾಚರಣೆ ಕೂಡ. ಭೀಮನ ಅಮಾವಾಸ್ಯೆ, ಆಗಲೇ ಇದರ ಬಗ್ಗೆ ಮಾತನಾಡಿದ್ವಿ. ಹಾಗೆಯೇ ರಾಷ್ಟ್ರೀಯ ಗ್ರಂಥಪಾಲಕರ ದಿವಸ ಕೂಡ ಇಂದು. ಜೊತೆಗೆ ಅಂತಾರಾಷ್ಟ್ರೀಯ ಯುವ ದಿನಾ

ಆಚರಣೆ. ಇಷ್ಟೆಲ್ಲ ವಿಶೇಷಗಳ ದಿನ ಆಗಸ್ಟ್ 12. ಕ್ಯಾಲಿಗ್ರಫಿ ಅಂತಂದರೆ ಒಂದು ಸುಂದರವಾದ ಬರವಣಿಗೆಯ ಕಲೆ. ಗ್ರೀಕ್ ಪದದಿಂದ ಬಂದಿದೆ. ಕ್ಯಾಲೋಸ್ ಅಂದರೆ ಸೌಂದರ್ಯ, ಬ್ಯೂಟಿ ಅಂತ. ಗ್ರಫೀನ್ ಅಂದರೆ ಬರೆಯೋದು. ಇವೆರಡು ಪದಗಳಿಂದ ಬಂದಿದೆ ಕ್ಯಾಲಿಗ್ರಫಿ ಅನ್ನುವಂಥ ಪದ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತು ಮೆಸೊಪೊಟೇಮಿಯಾದ ಹಸ್ತಪ್ರತಿಗಳು ಹಾಗೂ ಧಾರ್ಮಿಕ ಗ್ರಂಥಗಳನ್ನು ಸುಂದರವಾಗಿ ಬರೆಯೋದಕ್ಕೆ ಈ ಕಲೆ ಶುರುವಾಯಿತು. ಕಾಲಕ್ರಮೇಣ ಇದು ವಿವಿಧ ನಾಗರಿಕತೆಗಳಲ್ಲಿ ಪ್ರಮುಖ ಕಲಾ ಪ್ರಕಾರವಾಗಿ ಬೆಳೀತು. ಪ್ರಮುಖ ಹಂತಗಳು ಮತ್ತು ಸಂಸ್ಕೃತಿಗಳು ಇವು ಪ್ರಾಚೀನ ಚೀನಾ ಮತ್ತು ಏಷ್ಯಾ ಇದರ ಮೂಲ. ಅದರಲ್ಲೂ ನಮ್ಮ ಭಾರತದಲ್ಲೂ ಕೂಡ ನೀವು ಹಳೆಯ ನಮ್ಮ ಈ ಒಂದು ಗ್ರಂಥಗಳನ್ನು ನೋಡೋದಾದರೆ ಸುಂದರವಾದ ಬರವಣಿಗೆಯಲ್ಲಿರುತ್ತೆ. ಆಗ ಇನ್ನೂ ಕ್ಯಾಲಿಗ್ರಫಿ ಅನ್ನುವಂತಹ ಪದ ಇಲ್ಲದೇ ಇರೋದ್ರಿಂದ ಭಾರತದ ಉಲ್ಲೇಖ ಸ್ವಲ್ಪ ಕಡಿಮೆ ಇದೆ. ಆದರೆ ಮೂಲವಾಗಿ ಇದು ಶುರುವಾಗಿದ್ದು ಭಾರತದಲ್ಲೇ, ಈ ಒಂದು ಸುಂದರವಾದ ಬರವಣಿಗೆ. ಆದರೆ ಇದನ್ನು ಮೊದಲು ಗುರುತು ಹಿಡಿದು ಇದಕ್ಕೊಂದು ಹೆಸರನ್ನು ನೀಡಿದ್ದು ಗ್ರೀಸ್ನಲ್ಲಾದ್ರಿಂದ ಇದು ಗ್ರೀಕ್ನಿಂದನೇ ಬಂದಿರಬಹುದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಬ್ರಷ್ ಮತ್ತು ಮಸಿಯನ್ನು ಬಳಸಿ ಕಾಗದದ ಮೇಲೆ ಸುಂದರವಾದ ಅಕ್ಷರಗಳನ್ನು ಮೂಡಿಸುವಂತಹ ಕಲೆ ಬೆಳೆಯಿತು. ಇನ್ನು ಪ್ರಾಚೀನ ರೋಮ್ನಲ್ಲಿ ಪಾಶ್ಚಿಮಾತ್ಯ ಅಕ್ಷರಗಳಾದ ರೋಮನ್ ಕ್ಯಾಪಿಟಲ್ ಶೈಲಿ ಉದ್ಭವಿಸಿತು. ಇಸ್ಲಾಮಿಕ್ನ ಯುಗದಲ್ಲಿ ಕುಫಿಕ್ ಮತ್ತು ನಸ್ಕ್ ಶೈಲಿಗಳಲ್ಲಿ ಕುರಾನ್ ವಚನಗಳನ್ನು ಮಸೀದಿಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ಬಳಸಲಾಯಿತು. ಇನ್ನು ಮಧ್ಯಯುಗದ ಯುರೋಪ್ಗೆ ಬರೋದಾದರೆ ಚರ್ಚ್ ಮತ್ತು ಈ ಗೋಥಿಕ್ ಹಾಗೂ ಕ್ಯಾರೋಲಿಂಗಿಯನ್ ಶೈಲಿಯಲ್ಲಿ ಹಸ್ತಪ್ರತಿಗಳನ್ನು ಸಂರಕ್ಷಿಸಲಾಯಿತು. ಭಾರತೀಯ ಇತಿಹಾಸ ನೋಡೋದಾದರೂ ಕೂಡ ಸಿಂಧೂ ನಾಗರಿಕತೆಯ ಲಿಪಿಗಳಿಂದ ಶುರುವಾಗಿ ಮೌರ್ಯರ ಬ್ರಾಹ್ಮಿ ಲಿಪಿ, ಗುಪ್ತರ ಕಾಲದ ಸಂಸ್ಕೃತ ಸುಂದರ ಬರವಣಿಗೆ ಹಾಗೂ ಮೊಘಲರ ಕಾಲದಲ್ಲಿ ಪರ್ಷಿಯನ್ ಇಸ್ಲಾಮಿಕ್ ಕ್ಯಾಲಿಗ್ರಫಿ ವಿಶೇಷವಾಗಿ ಬೆಳ್ಕೊಂಡು ಹೋಯಿತು. ಇನ್ನು 15ನೇ ಶತಮಾನದಲ್ಲಿ ಮುದ್ರಣ ಯಂತ್ರ ಬಂದಮೇಲೆ ಕೈ ಬರಹದ ಬೇಡಿಕೆ ಕಡಿಮೆ ಆಯಿತು. ಹಾಗಾಗಿ ಕ್ಯಾಲಿಗ್ರಫೀಸ್ ಕೂಡ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹಿಂದಕ್ಕೆ ಸರಿತು. ಇನ್ನು ಕ್ಯಾಲಿಗ್ರಫಿ ಪ್ರಮಾಣ ಪತ್ರಗಳು, ಆಹ್ವಾನ ಪತ್ರಿಕೆಗಳು, ಕಲಾಕೃತಿಗಳಿಗೆ ಸೀಮಿತವಾಯಿತು. ಅಂದರೆ ದಿನ ಬಳಸೋದನ್ನು ಸ್ವಲ್ಪ ಕಡಿಮೆ ಆಗೋಯಿತು. ಇದು ಇಂದು ಡಿಜಿಟಲ್ ವಿನ್ಯಾಸಗಳು ಬಂದರೂ ಕೂಡ ಸಾಂಪ್ರದಾಯಿಕ ಮತ್ತು ಆಧುನಿಕ ಕ್ಯಾಲಿಗ್ರಫಿ ಕಲೆ ಹೊಸ ರೂಪದಲ್ಲಿ ಜಗತ್ತಿನಲ್ಲಿ ಮತ್ತೆ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಅದಕ್ಕಾಗಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನು ಈ ಕ್ಯಾಲಿಗ್ರಫಿಯ ಬಗೆಗಳು ಅಂತಂದರೆ ಚೈನೀಸ್, ಇಸ್ಲಾಮಿಕ್, ಮಾಡರ್ನ್ ಬ್ರಷ್ ಲೆಟ್ರಿಂಗ್, ಹೀಗೆ ವಿಧ ವಿಧವಾದ ಅಂದರೆ ಯುರೋಪ್ ಸ್ಟೈಲಲ್ಲಿ ಒಂದು ಇದೆ. ರೋಮ್ ಕ್ಯಾಪಿಟಲ್ ಶೈಲಿ ಕೂಡ ಇದೆ. ಹೀಗೆ ಸೊ ಕಲೋಸ್ ಮತ್ತು ಗ್ರಫೀನ್ ಅನ್ನುವಂಥ ಪದಗಳಿಂದ ಬಂದಂಥ ಪದ ಕ್ಯಾಲಿಗ್ರಫಿ.

ಇನ್ನು ಮತ್ತೊಂದು ವಿಶೇಷತೆ ಅಂತಂದರೆ ರಾಷ್ಟ್ರೀಯ ಗ್ರಂಥಪಾಲಕರ ದಿವಸ ಇಂದು. ಸಮಾಜದಲ್ಲಿ ಜ್ಞಾನದ ರಕ್ಷಕರಾಗಿ ಮಾಹಿತಿ ರವಾನೆಯ ಕೊಂಡಿಯಾಗಿ ಸೇವೆ ಸಲ್ಲಿಸುವ ಗ್ರಂಥಪಾಲಕರ ಶ್ರಮವನ್ನು ಗುರುತಿಸಲೇಬೇಕು. ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಂತಹ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಜನ್ಮದಿನ ಆಗಸ್ಟ್ 12, 1892. ಇದರ ಗೌರವಾರ್ಥವಾಗಿ ಈ ದಿನವನ್ನು ರಾಷ್ಟ್ರೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಭಾರತದಲ್ಲಿ ಗ್ರಂಥಾಲಯ ವ್ಯವಸ್ಥೆಯನ್ನು ಆಧುನಿಕಗೊಳಿಸುವಲ್ಲಿ ಮತ್ತು ಗ್ರಂಥಾಲಯ ವಿಜ್ಞಾನ ಶಿಕ್ಷಣಕ್ಕೆ ಬಲವಾದ ಅಡಿಪಾಯ ಹಾಕುವಲ್ಲಿ ಎಸ್ ಆರ್ ರಂಗನಾಥನ್ ಅವರ ಕೊಡುಗೆ ಅಪಾರ. ಡಾಕ್ಟರ್ ರಂಗನಾಥನ್ ಅವರು ರೂಪಿಸಿದ ಗ್ರಂಥಾಲಯ ವಿಜ್ಞಾನದ 5 ಮೂಲ ಸೂತ್ರಗಳು ಅಂದರೆ 5 Laws ಆಫ್ ಲೈಬ್ರರಿ ಸೈನ್ಸ್ ಅಂತ ಪರಿಚಯ ಮಾಡಿಕೊಟ್ರು. ಇದು ಜಗತ್ತಿನಾದ್ಯಂತ ಗ್ರಂಥಾಲಯ ನಿರ್ವಹಣೆಗೆ ದಿಕ್ಸೂಚಿಯಾಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಊಹೆ ಮಾಡಿಕೊಳ್ಳಿ ಎಂತಹ ಒಂದು ಮಹಾನ್ ಕಾರ್ಯಕ್ಕೆ ಇವರು ಅಡಿಪಾಯವನ್ನು ಹಾಕಿದರು ಅಂತ. ಗ್ರಂಥಾಲಯಗಳು ಕೇವಲ ಪುಸ್ತಕಗಳ ಸಂಗ್ರಹಾಲಯ ಅಲ್ಲ, ಅವು ಜ್ಞಾನ ವಿಕಾಸದ ಕೇಂದ್ರಗಳು ಅನ್ನೋದನ್ನು ಅವರು ಜಗತ್ತಿಗೆ ಸಾರಿದವರು. ಹಾಗಾಗಿ ಈ ದಿನದ ಮುಖ್ಯ ಉದ್ದೇಶಗಳು ಏನು ಅಂತಂದರೆ, ಓದುಗರಿಗೆ ಸರಿಯಾದ ಮಾಹಿತಿ ತಲುಪಿಸಲು ಶ್ರಮಿಸುವ ಗ್ರಂಥಪಾಲಕರ ಸೇವೆಯನ್ನು ಸ್ಮರಿಸೋದು, ಸಮಾಜದಲ್ಲಿ ಪುಸ್ತಕ ಓದುವ ಹವ್ಯಾಸ ಹಾಗೂ ಗ್ರಂಥಾಲಯಗಳ ಬಳಕೆಯನ್ನು ಪ್ರೋತ್ಸಾಹಿಸೋದು, ಹಾಗೆಯೇ ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಪುಸ್ತಕ ಪ್ರದರ್ಶನ, ರಸಪ್ರಶ್ನೆ ಸ್ಪರ್ಧೆಗಳು ಮತ್ತು ಗ್ರಂಥಾಲಯ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸೋದು, ಇವೆಲ್ಲವೂ ಗ್ರಂಥಪಾಲಕರ ದಿನಾಚರಣೆಯ ಅಂಗವಾಗಿ ಆಚರಿಸಲಾಗ್ತಾ ಇದೆ.

ಗ್ರಂಥಾಲಯಗಳು ಅಂತ ಹೇಳಿದ್ರೆ ಜ್ಞಾನದ ಸಾಗರ. ಪುರಾಣ ಇತಿಹಾಸ ಕಾಲದಿಂದಲೂ ಇಂದಿನ ಡಿಜಿಟಲ್ ಯುಗದವರೆಗೂ ಅನೇಕ ಪಂಡಿತರು, ಸಂಶೋಧಕರು, ಅನುಭವಿಗಳು ತಮ್ಮ ಶ್ರಮ, ಸಮಯ, ಜ್ಞಾನ ಉಪಯೋಗಿಸಿ ಮುಂದಿನ ಪೀಳಿಗೆಗೆ ಗ್ರಂಥಸ್ಥವಾಗಿ ಬರೆದಿಟ್ಟಿದ್ದಾರೆ. ಇಂತಹ ಜ್ಞಾನ ದೇಗುಲವೇ ಗ್ರಂಥಾಲಯ. ಇದನ್ನ ಜ್ಞಾನದ ಕಣಜ ಅಂತ ಕೂಡ ಹೇಳಲಾಗುತ್ತೆ. ಇದರಲ್ಲಿ ಗ್ರಂಥಪಾಲಕರ ಶ್ರಮ ಬಹಳಷ್ಟಿರುತ್ತೆ. ಓದುಗನಿಗೆ ಜ್ಞಾನದ ಊಟವನ್ನು ಉಣಬಡಿಸೋದಕ್ಕೆ ಸದಾ ಸಿದ್ಧರಾಗಿರ್ತಾರೆ ಗ್ರಂಥಪಾಲಕರು.

1961 ಬೆಂಗಳೂರಿನ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಪ್ರಲೇಖನ ಸಂಶೋಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ ಗೌರವ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು ಎಸ್ಆರ್ ರಂಗನಾಥನ್ ಅವರು. ಅಲ್ಲದೆ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ, ಜಪಾನ್ ಇತ್ಯಾದಿ ದೇಶಗಳಲ್ಲಿ ಎಸ್ಆರ್ ರಂಗನಾಥನ್ ಅವರು ಅತಿಥಿ ಗೌರವ ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸಿ ಇಡೀ ಜಗತ್ತಿಗೆ ಮಾದರಿ

ಹಿರಿಯ ಮುತ್ಸದ್ದಿ, ಭಾರತದ ಗ್ರಂಥಾಲಯ ಪಿತಾಮಹ ಅಂತ ಅನ್ಸ್ಕೊಂಡವರು. ನಂತರ ಸಾರ್ವಜನಿಕ ಗ್ರಂಥಾಲಯಗಳು, ಮಕ್ಕಳ ಗ್ರಂಥಾಲಯ, ಸಂಚಾರಿ ಗ್ರಂಥಾಲಯ, ಪಂಚಾಯಿತಿ ಗ್ರಂಥಾಲಯಗಳು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಗ್ರಂಥಾಲಯದ ಕೊಡುಗೆ ಅಪಾರವಾಗಿದೆ. ಅವರು ಮಾಡಿದ ಸಾಧನೆಯನ್ನು ಗುರುತಿಸಿ ಅವರಿಗೆ ಈ ಒಂದು ಗೌರವವನ್ನು ನೀಡಲಾಗ್ತಾ ಇದೆ. ಅಂದರೆ ಅವರು ಜನಿಸಿದಂತಹ ದಿನವನ್ನು ಗ್ರಂಥಪಾಲಕರ ದಿನ ಅಂತ ಆಚರಿಸಲಾಗ್ತಾ ಇದೆ.

ಇವತ್ತು ವಿಶ್ವ ಆನೆಗಳ ದಿನಾಚರಣೆ ಕೂಡ. ನಮಗೂ ಒಂದು ದಿನ ಇದೆ ಅಂತ ಹೇಳಿ ಆನೆಗಳು ಬಹಳ ಖುಷಿ ಪಡುವಂಥ ದಿನ ಇಂದು. ಭೂಮಿಯ ಮೇಲೆ ಅತಿ ದೊಡ್ಡ ಸಸ್ತನಿ ಆನೆಗಳು, ಅತಿ ಬುದ್ಧಿವಂತ ಭಾವನಾತ್ಮಕ ಹಾಗೂ ಸಾಮಾಜಿಕ ಜೀವಿಗಳು ಕೂಡ ಇವು. ಅದ್ಭುತ ನೆನಪಿನ ಶಕ್ತಿ, ಸೊಂಡಲಿನ ಬಳಕೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿರುವ ಪಾತ್ರ ಆನೆಗಳನ್ನು ಪ್ರಕೃತಿಯ ಅತ್ಯಂತ ವಿಶೇಷ ಹಾಗೂ ವಿಸ್ಮಯಕಾರಿ ಪ್ರಾಣಿಗಳನ್ನಾಗಿ ಮಾಡಿದೆ.

ಸೊಂಡಿಲೇ ಅತ್ಯಂತ ಮುಖ್ಯವಾದ ಅಂಗ. ಉಸಿರಾಡೋದಕ್ಕೆ, ನೀರು ಕುಡಿಯೋದಕ್ಕೆ, ಆಹಾರ ಮೇಯೋದಕ್ಕೆ ಮತ್ತು ವಸ್ತುಗಳನ್ನು ಎತ್ತಿಕೊಳ್ಳೋದಕ್ಕೆ ಇದು ಸಹಕಾರಿ. ಹಾಗೇನೆ ಸುತ್ತಮುತ್ತಲಿನ ಪರಿಸರವನ್ನು ಅರಿಯೋದಕ್ಕೆ ಕೂಡ ಈ ಸೊಂಡಿಲು ಹೆಲ್ಪ್ ಮಾಡುತ್ತೆ. ಆನೆಗಳು ಯಾವಾಗಲೂ ಹಿಂಡಿನಲ್ಲಿ ಹೆಣ್ಣು ಆನೆಯ ನೇತೃತ್ವದಲ್ಲಿ ಕುಟುಂಬದೊಂದಿಗೆ ವಾಸಿಸುತ್ತವೆ. ಆನೆಗಳ ಜ್ಞಾಪಕ ಶಕ್ತಿ ಎಲ್ಲರಿಗೂ ಗೊತ್ತೇ ಇದೆ, ತುಂಬ ಪ್ರಬಲವಾದದ್ದು. ದಾರಿಗಳನ್ನು, ನೀರಿನ ಮೂಲಗಳನ್ನು ಮತ್ತು ಬೇರೆ ಆನೆಗಳನ್ನು ಇವು ಎಂದಿಗೂ ಮರೆಯೋದಿಲ್ಲ. ಮನುಷ್ಯರಂತೆ ಇವು ಕೂಡ ದುಃಖ, ಸಂತೋಷ, ಪ್ರೀತಿ ಮತ್ತು ಅನುಕಂಪವನ್ನು ವ್ಯಕ್ತಪಡಿಸುತ್ತವೆ. ತಮ್ಮವರ ಸಾವಿಗೆ ಮರುಗುವ ಗುಣ ಇರುತ್ತೆ ಆನೆಗಳಿಗೆ. ಆನೆಗಳು ತಿನ್ನುವ ಹಣ್ಣುಗಳ ಬೀಜಗಳು ಸಗಣಿಯ ಮೂಲಕ ಕಾಡಿನ ವಿವಿಧ ಭಾಗಗಳಿಗೆ ಹರಡುತ್ತವೆ. ಇದು ಹೊಸ ಮರಗಳನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳ ಸಂಖ್ಯೆ ಇದೆ. ಪಶ್ಚಿಮ ಘಟ್ಟಗಳು ಇವಕ್ಕೆ ಪ್ರಮುಖ ಆವಾಸ ಸ್ಥಾನ.

0: ವಿಶ್ವಜಾತೆ ಭರತಮಾತೆಯ ಉತ್ಸವದ ದಿನ ಭಾರತಾಂಬೆಯ ಮಕ್ಕಳಾದ ನಮಗೆ ಸಂಭ್ರಮದ ಕ್ಷಣ. ತ್ಯಾಗ ಬಲಿದಾನಗಳ ದ್ಯೋತಕವೇ ಸ್ವಾತಂತ್ರ್ಯೋತ್ಸವ. ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮೆಲ್ಲರ ಮನೆಗಳ ಮೇಲೂ ಹಾರಾಡಲಿ ತ್ರಿವರ್ಣ ಧ್ವಜ.
1: ಹರ್ ಘರ್ ತಿರಂಗ.
2: ಘರ್ ಘರ್.

ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ವಿಶೇಷ ವಿಶ್ವ ಯುವ ದಿನಾಚರಣೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮೊಬೈಲ್ ನೋಡೋದಿರಬಹುದು, ಅಥವಾ ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಕಾಲೇಜ್ ಗೇಟ್ಗಳ ಹತ್ತಿರ, ಕಚೇರಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಹೊಲದಲ್ಲಿ, ಎಲ್ಲೆಡೆ ನೋಡಿದರೂ ಕಣ್ಣಲ್ಲಿ ಕನಸು ಇರುವ ಮುಖಗಳು ನಮಗೆ ಕಾಣಿಸುತ್ತವೆ. ಮನಸ್ಸಿನಲ್ಲಿ ಪ್ರಶ್ನೆ, ಮನಸ್ಸಿನಲ್ಲಿ ಪ್ರಶ್ನೆ ಇರುವ ಮನಸ್ಸುಗಳು ಯಾರು ಇವರೆಲ್ಲ? ಇವರೇ ನಮ್ಮ ಇಂದಿನ ಯುವಕರು. 1999 ವಿಶ್ವಸಂಸ್ಥೆ ಈ ದಿನವನ್ನಾಗಿ, ಅಂದರೆ ಈ ದಿನವನ್ನು ಘೋಷಿಸಿತು ವಿಶ್ವ ಯುವ ದಿನಾಚರಣೆ ಅಂತ. ಯಾಕೆಂದರೆ ಯುವಕರು ಕೇವಲ ನಾಳೆಯ ನಾಯಕರಲ್ಲ, ಅವರು ಇಂದಿನ ಪ್ರಜೆಗಳು, ಹಿಂದೆ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಕ್ಷಮತೆ ಉಳ್ಳವರು, ಮತ ಹಾಕುವಂತಹ ಶಕ್ತಿ ಉಳ್ಳವರು, ವ್ಯಾಪಾರ ಮಾಡುವ ಕ್ಷಮತೆ ಇರೋರು, ಪಾಠಗಳನ್ನು ಬೇಗ ಕಲಿಯುವವರು, ಹೀಗೆ 180 ಕೋಟಿ ಯುವಕರು ಈ ಭೂಮಿಯ ಮೇಲೆ ಇದ್ದಾರೆ ಒಂದು ಅಂಕಿಅಂಶಗಳ ಪ್ರಕಾರ. ಇತಿಹಾಸದಲ್ಲೇ ಅತಿ ದೊಡ್ಡ ಯುವ ಜನಸಂಖ್ಯೆ ಇದು. ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿ ಕೂಡ, ಯಾಕೆಂದರೆ ಇಷ್ಟೊಂದು ಯುವ ಜನತೆಯ ಆಲೋಚನೆ, ಇಷ್ಟು ಯುವ ಶಕ್ತಿ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಮುಂದಿನ 50 ವರ್ಷಗಳ ಜಗತ್ತು ನಿರ್ಧಾರವಾಗುತ್ತೆ. ಎಷ್ಟು ಮುಖ್ಯ ಅಲ್ವಾ ಯುವ ಶಕ್ತಿ ಅಂತಂದರೆ, ಇವರೆಲ್ಲರಿಗೂ ಒಂದು ಸರಿಯಾದ ದಿಕ್ಕಿಗೆ ಮಾರ್ಗದರ್ಶನ ನೀಡಬೇಕಾಗಿರೋದು ಹಿರಿಯರ ಆದ್ಯ ಕರ್ತವ್ಯ ಕೂಡ. ಅದನ್ನೆಲ್ಲ ಪಾಲಿಸೋದು ಯುವ ಜನತೆಯ ಕರ್ತವ್ಯ.

ಯುವಕರು ಅಂದರೆ ಯಾರು? ವಯಸ್ಸಿನ ಲೆಕ್ಕದಲ್ಲಿ ನೋಡೋದಾದರೆ ಸುಮಾರು 15-24 or 28 ವಯಸ್ಸಿನವರು. ಆದರೆ ನಿಜ ಜೀವನದಲ್ಲಿ ಯುವಕ ಅಂತಂದರೆ ಯಾರು? ಎಲ್ಲವನ್ನ ಪ್ರಶ್ನೆ ಮಾಡಿ ಅರ್ಥ ಮಾಡಿಕೊಳ್ಳುವವರು. ಇದನ್ನು ಬೇರೆ ಯಾವ ರೀತಿಯಲ್ಲಿ ಇನ್ನೂ ಉತ್ತಮವಾಗಿ ಮಾಡಬಹುದು ಅಂತ ಯೋಚಿಸುವವರು. ನಾನೇನು ಮಾಡೋಕ್ಕಾಗುತ್ತೆ, ನನ್ನ ಕೈಲಿ ಏನೂ ಇಲ್ಲ ಅಂತ ಹೇಳಿದೇನೆ, ನನ್ನ ಕೈಲಾಗತ್ತೆ, ನಾನು 4 ಜನರ ಜೊತೆ ಸೇರಿ ಏನಾದರೂ ಒಂದು ಮಾಡಲೇಬೇಕು ಅನ್ನುವಂಥ ಹುಮ್ಮಸ್ಸಿರುವವರು, ಏನಾದರೂ ಮಾಡಲೇಬೇಕು ಅಂತ ಹೇಳಿ ಎದ್ದು ನಿಲ್ಲುವವರೇ ಯುವಕರು. ಇವತ್ತಿನ ಯುವಕರ ಬದುಕು ಆಗಿನ ಕಾಲದ ಯುವಕರ ಬದುಕಿಗಿಂತ ಬಹಳ ಬಹಳ ಬೇರೆಯೇ ಇದೆ. ಅಂದರೆ ನಮ್ಮ ತಂದೆ ತಾಯಿಗಳ ಕಾಲಕ್ಕೆ ಒಂದೊಮ್ಮೆ ಹಾಗೇ ಹಿಂದೆ ಹೋಗಿ ನೋಡಿದರೆ, ನಮ್ಮ ತಂದೆ ತಾಯಿಗಳು ಒಂದು ಕೆಲಸ ಏನಾದರೂ ಸಿಕ್ಕರೆ ಅದನ್ನೇ ಒಂದು 30-40 ವರ್ಷ ಮಾಡ್ತಾ ಇರ್ತಿದ್ರು. ಆದರೆ ಇವತ್ತಿನ ಯುವಕರು 3 ವರ್ಷಕ್ಕೆ ಒಂದು ಸಲ ಕೆಲಸವನ್ನು ಬದಲಾಯಿಸಿರ್ತಾರೆ. ಯಾಕೆಂದರೆ ಇನ್ನೂ ಹೆಚ್ಚು ಕಲಿಬೇಕು, ಇನ್ನೂ ಹೆಚ್ಚು ಬೆಳಿಬೇಕು ಅನ್ನುವಂತಹ ತವಕ ಇದೆ. ಯಾವುದೂ ತಪ್ಪಲ್ಲ, ಯಾವುದೂ ಸರಿಯಲ್ಲ ಅಲ್ವಾ? ಆಯಾ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗ್ತಾ ಇರೋರೇ ಯುವಕರು.

ಆಗಿನ ಕಾಲದಲ್ಲಿ ಮಾಹಿತಿ ಸಿಗೋಕೆ ವಾರಪತ್ರಿಕೆಗೆ ಕಾಯ್ಬೇಕಾಗ್ತಾ ಇತ್ತು. ಇವತ್ತಿನ ಯುವಕರ ಕೈಯಲ್ಲಿ ಯಾವಾಗಲೂ ಜಗತ್ತಿನ ಸುದ್ದಿ ಇದ್ದೇ ಇರುತ್ತೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಆಗಿನ ಕಾಲದಲ್ಲಾದರೆ ಮದುವೆ, ಮನೆ, ಮಕ್ಕಳು ಅದೇ ಜೀವನದ ಗುರಿಯಾಗಿತ್ತು. ಇಂದಿನ ಯುವಕರ ಕಲ್ಪನೆ ಬೇರೆಯೇ ಇದೆ ಜೀವನದ ಬಗ್ಗೆ, ಅಲ್ವಾ? ಮೊದಲು ನಾನೇನೋ ಆಗಬೇಕು, ಅದು ನಾನೇನಾಗಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ, ಆಮೇಲೆ ಉಳಿದಿದ್ದು ನೋಡ್ತೀನಿ, ಸಮಯ ಸಿಕ್ಕರೆ, ಮದುವೆ, ಮಕ್ಕಳು ಎಲ್ಲ ಅಂತ ಹೇಳುವಂತಹ ಒಂದು ಸಮಯ ಬಂದಿದೆ. ಇದು ಈ ಬದಲಾವಣೆ ಒಳ್ಳೆಯದ ಕೆಟ್ಟದ್ದ ಅದು ಹೇಳೋದಕ್ಕೆ ಆಗೋದಿಲ್ಲ, ಆದರೆ ಇದು ವಾಸ್ತವ. ಈ ವಾಸ್ತವದ ಜೊತೆ ನಾವು ಹೊಂದ್ಕೊಳ್ಳೇಬೇಕು. ಯಾಕಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ, ಈ ಜೀವನಕ್ಕೆ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಮ್ಮ ನಿರ್ಧಾರಗಳನ್ನು ತಾವೇ ಮಾಡುವಂತಹ ಹಕ್ಕು ಇರುತ್ತೆ. ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥ ಕ್ಷಮತೆ ನಮ್ಮಲ್ಲಿಲ್ಲ, ಅಥವಾ ಆ ಒಂದು ಆಯ್ಕೆ ಕೂಡ ನಮ್ಮಲ್ಲಿಲ್ಲ. ನಾವೇನಿದ್ರೂ ವಿಟ್ನೆಸ್ಗಳ ಥರ ನಮ್ಮ ಯುವಕರನ್ನು ನೋಡಿ ಸರಿಯಾದ ದಾರಿಯಲ್ಲಿ ಇದ್ದಾರಾ ಅನ್ನೋದು, ಸುರಕ್ಷಿತವಾಗಿದ್ದಾರಾ, ಕ್ಷೇಮವಾಗಿದ್ದಾರಾ ಅಂತ ನೋಡೋದಷ್ಟೇ ನಮ್ಮ ಜವಾಬ್ದಾರಿಯಾಗುತ್ತೆ.

ಅವರ ಆಯ್ಕೆಗಳಲ್ಲಿ ಅಪ್ಪ ಅಮ್ಮನ ಒಂದು ಮಾತು ಅಥವಾ ಅವರ ಒಂದು ಗೈಡೆನ್ಸ್ ಏನಿರುತ್ತೆ, ಮಾರ್ಗದರ್ಶನ ಅಥವಾ ಇದು ತಪ್ಪು ಇದು ಸರಿ ಇದನ್ನು ಮಾಡು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಇಂದಿನ ಯುವಕರು ಬಹಳಷ್ಟು ಮೆಂಟಲಿ ಸ್ಟ್ರಾಂಗ್ ಹಾಗಾಗಿ, ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ ಇಂದಿನ ಯುವಕರು. ರಾಜಕೀಯದಲ್ಲಿರಬಹುದು, ಸ್ಪೋರ್ಟ್ಸ್ನಲ್ಲಿರಬಹುದು, ಒಲಿಂಪಿಕ್ಸ್ನಲ್ಲೂ ಕೂಡ ಎಷ್ಟು ಪದಕಗಳನ್ನು ಗೆದ್ದು ಬಂದಿದ್ದಾರೆ ನಮ್ಮವರು. ವಿಜ್ಞಾನದಲ್ಲಿ ಕೂಡ 22 ವರ್ಷದ ಯುವಕರು ಯುವತಿಯರು ಸ್ಯಾಟಲೈಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಕಲೆಯಲ್ಲಿ 20 ವರ್ಷದ ಹುಡುಗ ಚಿತ್ರ ಬರೆದು ಜಗತ್ತಿಗೆ ಕಥೆಯನ್ನು ಹೇಳುವಷ್ಟು ಕ್ಷಮತೆ ಹೊಂದಿದ್ದಾರೆ. ವ್ಯಾಪಾರದಲ್ಲಿ ಈ ಯುವ ಜನತೆ ಸುಮಾರು 20-21 ವರ್ಷದವರು ಎಲ್ಲ ಸೇರಿಕೊಂಡು ಸ್ಟಾರ್ಟಪ್ಪನ್ನು ಶುರು ಮಾಡಿ 100+ ಜನರಿಗೆ ಕೆಲಸಗಳನ್ನು ಕೊಡ್ತಾರೆ. ಅಂದರೆ ನೋಡಿ, ಮನಸ್ಸು ಮಾಡಿದರೆ ಅದಕ್ಕೆ ವಯಸ್ಸಿನ ಹಂಗಿಲ್ಲ ಅಲ್ವಾ? ಯಾವುದಕ್ಕೂ ಯುವಕರು ಕಾಯ್ತಾ ಇಲ್ಲ, ಟೈಮ್ ಇಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ. ಬಹುಶಃ ಆಗಿನ ಒಂದು ಸಮಯ ನೋಡೋದಾದರೆ ಕಾಲ ಸಮಯ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇತ್ತೇನೋ ಅನಿಸುತ್ತೆ. ಈಗ ತುಂಬ ಫಾಸ್ಟಾಗಿ ಆಗಿಬಿಟ್ಟಿದೆ ಕಾಲ, ಹಿಂಗೆ ಕಣ್ಬಿಟ್ಟು ತೆಗೆಯೋದ್ರಲ್ಲಿ ಇಡೀ ದಿನ ಮುಗ್ದು ಹೋಗಿರುತ್ತೆ. ಹಾಗಾಗಿ ಯುವಕರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಸಮಯ ಬಹಳ ಇಲ್ಲ ನಮ್ಮಲ್ಲಿ ಅಂತ. ಹಾಗಾಗಿ ಅವರ ದಾರಿ ಅಷ್ಟು ಸುಲಭದ್ದು ಅಲ್ಲ. ಪರೀಕ್ಷೆಯಲ್ಲಿ ರ್ಯಾಂಕ್ ತೆಗಿಬೇಕು, ಡಿಗ್ರಿ ಮುಗಿದ ತಕ್ಷಣ 20 ಲಕ್ಷದ ಪ್ಯಾಕೇಜ್ ಸಿಗಬೇಕು ಅಂತ ಓಡಾಡ್ತಿರ್ತಾರೆ, ಮದುವೆ ಆದ ತಕ್ಷಣವೇ ಮನೆ ಕಟ್ಟಬೇಕು, ಇವೆಲ್ಲವೂ ಅವರ ತಲೆಯಲ್ಲಿ ಇರುತ್ತೆ. ಅಥವಾ ಎಲ್ಲರೂ ಎಷ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾನು ಮಾತ್ರ ಹಿಂದೆ ಉಳಿದ್ಬಿಟ್ಟಿದ್ದೀನಲ್ಲ ಅಂತ ಅನ್ನುವಂಥ ಯೋಚನೆಗಳು ಬಹಳ ಕಾಟ ಕೊಟ್ಟವರಿಗೆ ರಾತ್ರಿ ನಿದ್ದೆ ಬರದಂತೆ ಆಗುತ್ತೆ. ಈ ಥರ ಎಲ್ಲ ನಮ್ಮ ಅಂದರೆ ಇಂದಿನ ಕಾಲದಲ್ಲಿ ಸುಮಾರು ಒಂದು 45-50 ವರ್ಷಗಳ ಸಮಯದಲ್ಲಿ ಬರ್ತಾ ಇತ್ತು. ಆದರೆ ಈಗ ಕಾಲ ಇಷ್ಟು ಬದಲಾಗಿದೆ ಅಂದರೆ 21 ವರ್ಷದ ಯುವಕರಿಗೆ ಈ ಥರ ನಿದ್ದೆ ಕೆಡ್ತಾ ಇದೆ ಅಂದರೆ ನಾನು ಹಿಂದೆ ಉಳಿದಿದ್ದೀನ, ನಾನು ಸರಿಯಾಗಿ ಮಾಡ್ತಾ ಇದ್ದೀನ, ಸರಿಯಾದ

ಆಯ್ಕೆಯನ್ನು ಮಾಡ್ಕೊಂಡಿದ್ದೀನ ಅಂತ. ಏಕೆಂದರೆ ಉದ್ಯೋಗದ ಮಾರುಕಟ್ಟೆ ಕೂಡ ಬದಲಾಗಿದೆ. ಮೊದಲು ಇದ್ದಂತಹ ಕೆಲಸಗಳು ಈಗ ಇಲ್ಲ. ಈಗ ಇರುವ ಕೆಲಸಗಳಿಗೆ ಹೊಸ ಕೌಶಲ್ಯಗಳು, ಬೇರೆ ರೀತಿಯ ಕೌಶಲ್ಯಗಳು ಬೇಕು. ಯುವಕರು ಪ್ರತಿದಿನ ಹೊಸದನ್ನು ಕಲಿಯಲೇಬೇಕು, ಇಲ್ದಿದ್ರೆ ಹಿಂದೆ ಬೀಳ್ತಾರೆ ಅನ್ನುವಂತಹ ಭಯ ಅವರನ್ನು ಕಾಡ್ತಾ ಇದೆ. ಜೊತೆಗೆ ಸಮಾಜದ ನಿರೀಕ್ಷೆ ಬೇರೆ ಇರುತ್ತಲ್ಲ. ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಸರ್ಕಾರಿ ಕೆಲಸನೇ ಹುಡುಕು ಅಂತ. ಆದರೆ ಯುವಕರಿಗೆ ಬೇರೆಯದ್ದೇ ಏನೋ ಇರುತ್ತೆ ತಲೆಯಲ್ಲಿ. ಈಗ ಸೋಷಿಯಲ್ ಮೀಡಿಯಾ ಕಡೆಗೂ ಹೆಚ್ಚು ಮನಸ್ಸು ವಾಲ್ತಾ ಇದೆ. ಬರೆಯೋದಿಷ್ಟ, ಕಲೆ ಇರಬಹುದು, ಡಾನ್ಸ್ ಮಾಡೋದು, ಹಾಡೋದು ಎಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆಯನ್ನು ಪಡ್ಕೊಳ್ಬಹುದು ಅನ್ನೋದು ತಿಳ್ಕೊಂಡಾಗಿದೆ. ಆದರೆ ಹಿರಿಯರು ಯಾವಾಗಲೂ ಕೇಳ್ತಾರೆ, ಏನು ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ. ಈ ಎಲ್ಲದರ ನಡುವೆ ಯುವಕರು ಸಿಕ್ಕಾಕ್ಕೊಂಡು ಕೆಲವು ಕಾಲ ಒದ್ದಾಡಿದರೂ ಕೂಡ ತಮ್ಮ ದಾರಿಯನ್ನು ಹುಡುಕೊಂಡು ಮುನ್ನುಗ್ತಾ ಇದ್ದಾರೆ.

ಅನ್ನ ಇಂದು ಕಾಣ್ತಾ ಇದೆ. ಆದರೂ ಕೂಡ ಯುವಕರು ಇದು ಯಾವುದೇ ಕಾರಣಕ್ಕೂ ನಿಂತಿಲ್ಲ. ಅವರ ಜೀವನ ನಿರಂತರ ನೀರಿನಂತೆ ಹರಿತಾ ಇದೆ. ಇಂದಿನ ಯುವಕರು ಯಾವುದೇ ಒಂದು ವಿಚಾರ ಬಂದರೂ ಕೂಡ ಧ್ವನಿ ಎತ್ತುತ್ತಾರೆ, ಎಲ್ಲೇ ತಾರತಮ್ಯ ನಡೆದರೂ ಕೂಡ ಅದರ ವಿರುದ್ಧ ಮಾತನಾಡ್ತಾರೆ. ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ ಅಂತಂದರೆ ಕ್ಯಾಮ್ರಾ ಹಿಡಿದು ಅದನ್ನು ಜಗತ್ತಿಗೆ ತೋರಿಸುವಷ್ಟು ಬೆಳೆದಿದ್ದಾರೆ. ಸರ್ಕಾರದ ನೀತಿ ತಪ್ಪಿದೆ ಅಂದರೆ ಪ್ರತಿಭಟನೆ ಕೂಡ ಮಾಡ್ತಾರೆ. ಇಂದಿನ ಯುವಕರು ಸುಮ್ಮನೆ ಕೂರೋದಂತೂ ಇಲ್ಲ, ಏನಾದರೂ ಒಂದು ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಕಂಪ್ಲೇಂಟ್ ಮಾಡೋದಿಲ್ಲ, ಆದರೆ ಸೊಲ್ಯೂಷನ್ ಕೊಡ್ತಾರೆ. ಈ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿ ಕೈ ಕಟ್ಟಿ ಕೂಡುವಂತಹ ಒಂದು ಜನತೆ ಅಲ್ಲ ಇವರು. ಹೊಸ ವ್ಯವಸ್ಥೆಯನ್ನು ನಾವೇ ಹುಟ್ಟಾಕೊಳ್ತೀವಿ, ನಾವೇ ಶುರು ಮಾಡ್ತೀವಿ ಅಂತ ಹೇಳಿ ಎದ್ದು ನಿಲ್ಲುವಂತಹ ಯುವಕರು ಇಂದಿನವರು. ಈ ವರ್ಷದ ಅಂತಾರಾಷ್ಟ್ರೀಯ ಯುವ ದಿನದ ಸಂದೇಶ ಏನು ಅಂತಂದರೆ ಸ್ಥಳೀಯ ಮಟ್ಟದಲ್ಲಿ ಬದಲಾವಣೆಯನ್ನು ತರೋದು. ಅಂದರೆ ದೊಡ್ಡ ದೊಡ್ಡ ಊರುಗಳಲ್ಲಿ ಏನು ಮಾಡಬಹುದು ಅಂತ ಕಾಯೋದಲ್ಲ, ನಮ್ಮ ಊರುಗಳಲ್ಲಿ ನಮ್ಮ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಏನು ಮಾಡಬಹುದು ಅನ್ನೋದನ್ನು ಯೋಚಿಸೋದು, ನಮ್ಮ ಕಾಲೇಜ್ನಲ್ಲಿ ನಮ್ಮ ಶಾಲೆಯಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸೋದು, ನಮ್ಮ ಬೀದಿಯಲ್ಲಿ ನಮ್ಮ ರಸ್ತೆಯಲ್ಲಿ ಏನು ಕೊರತೆ ಇದೆ ಅದನ್ನು ಸರಿಪಡಿಸೋದು ಇಂದಿನ ಯುವ ಜನತೆಯ ಆಲೋಚನೆಗಳು.

0: ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇಂದಿನ ವಿಶೇಷ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಎಲ್ಲವನ್ನ ದೊಡ್ಡದಾದ ರೀತಿಯಲ್ಲಿ ಮಾಡಬೇಕು ಅಂತ ಏನಿಲ್ಲ ಇಂದಿನ ಯುವಕರಿಗೆ. ಸಣ್ಣದಾಗಿ ಶುರು ಮಾಡಿ ದೊಡ್ಡದಾಗಿ ಬೆಳೆಸುವಂತಹ ಗುಣವುಳ್ಳವರು. ಒಬ್ಬ ಒಳ್ಳೆಯ ಶಿಕ್ಷಕನಾಗಬಹುದು, ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಬಹುದು, ಒಬ್ಬ ಕಲಾವಿದನಾಗಬಹುದು, ವ್ಯಾಪಾರಿಯಾಗಬಹುದು, ಯಾವ ಕೆಲಸ ಮಾಡಿದರೂ ಅದನ್ನು ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಮಾಡಬೇಕು ಅನ್ನುವಂತಹ ಮನಃಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಇಂದಿನ ಯುವಕರು. ಈಗ ಸರಳವಾಗಿ ಹೇಳೋದಾದರೆ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಿಕೊಂಡು ತಮ್ಮ ಊರಿನ ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡಿದವರು. ಎಷ್ಟೋ ಲಕ್ಷ ವ್ಯೂಗಳು ಬರುತ್ತೆ, ಆದಾಯ ಬರುತ್ತೆ ಅವರಿಗೆ, ಆತನ ಅಥವಾ ಆಕೆಯ ಊರಿಗೆ ಹೆಸರು ಬರುತ್ತೆ. ಎಷ್ಟೋ ಅವಕಾಶಗಳು ಕೈ ತಪ್ಪಿದೆ ಅಂತ ಸುಮ್ಮನೆ ಕೂತ್ಕೊಳ್ಳುವಂತಹ ಜಾಯಮಾನದವರಲ್ಲ ಇಂದಿನ ಯುವಕರು. ಅವಕಾಶಗಳನ್ನು ತಾವೇ ಸೃಷ್ಟಿಸ್ಕೊಳ್ತಾ ಇದ್ದಾರೆ. ಇದೇ ಇಂದಿನ ಯುವಕರ ಮನಸ್ಥಿತಿ. ಹಾಗಾಗಿ ಏನಪ್ಪ ಇಂದಿನ ಯುವಕರು ಬರೀ ಮೊಬೈಲ್ ಇಟ್ಕೊಳ್ತಾರೆ ಅದು ಇದು ಅಂತ ಬೈಕೊಳ್ಳೋ ಬದಲು ಅವರ ಒಳ್ಳೆಯ ಉದ್ದೇಶಗಳು, ಒಳ್ಳೆಯ ಮನಸ್ಥಿತಿಗಳು, ಅವರು ಮಾಡ್ತಾ ಇರುವಂತಹ ಒಳ್ಳೆಯ ಕಾರ್ಯಗಳನ್ನು ನಾವು ಯಾಕೆ ನೋಡಿ ಶ್ಲಾಘಿಸಬಾರ್ದು ಅಲ್ವಾ? ಯಾಕೆಂದರೆ ನಾವು ಯಾವ ಬೀಜವನ್ನು ಬಿತ್ತುತ್ತೇವೋ 20 ವರ್ಷಗಳ ನಂತರ ಅದೇ ಮರವಾಗಿ ನಮಗೆ ನೆರಳು ಕೊಡುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದಂತೂ ಸತ್ಯವಾದ ಮಾತು. ಹಾಗಾಗಿ ಈ ಇಂದಿನ ಯುವಕರ ಬೆಳವಣಿಗೆಯಲ್ಲಿ ನಮ್ಮ ಒಂದು ನಾವು ಬೆಳೆಸದಂತಹ ದಾರಿ ರೀತಿ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಜವಾಬ್ದಾರಿಗಳು, ಅವರ ಕರ್ತವ್ಯಗಳು ಎರಡೂ ಸೇರಿದ್ರೇನೆ ಇಂದಿನ ಯುವಕರು ಸಶಕ್ತರಾಗೋದಕ್ಕೆ ಸಾಧ್ಯ.

ಇಂದಿನ ವಿಶೇಷ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ, ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಂಚಿಕೊಳ್ತಾ ಇದ್ವಿ. ಇಂದಿನ ಯುವಕರು ಕೇವಲ ಮರಗಳನ್ನು ನೆಟ್ಟು ಅದನ್ನು ನೋಡೋದಿಲ್ಲ, ಎಲ್ಲರ ಮನಸ್ಸೊಳಗೆ ಇಳಿದು ಬೇರುಗಳನ್ನು ಬಿಡ್ತಾ ಇದ್ದಾರೆ. ಹೇಗೆ ಅಂತಂದರೆ, ಈ ಕೆರೆಗಳನ್ನು ಸ್ವಚ್ಛ ಮಾಡಿ ಎಲ್ಲವನ್ನು ಶುದ್ಧವಾಗಿ ಸ್ವಚ್ಛವಾಗಿ ಕಾಪಾಡೋಣ ಅಂತ ಹೇಳ್ತಿರೋರು ಯಾರು? ಯುವಕರು. ಪ್ಲಾಸ್ಟಿಕ್ ಬೇಡ ಅಂತ ಅಂಗಡಿಗೂ ಹೋಗಿ ಹೇಳ್ತಿರೋರು ಯುವಕರು. ಮನೆಯ ಮೇಲ್ಛಾವಣಿಯಲ್ಲಿ ತರಕಾರಿ ಬೆಳೆಯೋದು, ಕಾಂಪೋಸ್ಟ್ ಮಾಡೋದು ಎಲ್ಲರೂ ಯುವಕರು. ಯಾಕೆ ಗೊತ್ತಾ, ಯುವಕರು ಹೇಳೋದು ನಮಗೆ 2050 ಹೊತ್ತಿಗೆ ಭೂಮಿ, ಸುಂದರವಾದ ಭೂಮಿ, ಹಸಿರಾದ ಭೂಮಿ ಬೇಕು, ಅದಕ್ಕಾಗಿ ನಾವು ಇವತ್ತಿನಿಂದಲೇ ಕೆಲಸವನ್ನು ಮಾಡಬೇಕು ಅಂತ ತಿಳಿದಿರೋರು. ಇವತ್ತು ಯುವಕರು ಮೊದಲ ಬಾರಿಗೆ ಓಪನ್ ಆಗಿ ಹೇಳ್ತಾರೆ, ನನಗೆ ಮಾನಸಿಕವಾಗಿ ಕಷ್ಟ ಆಗ್ತಾ ಇದೆ, ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮ

ಕಾಲದಲ್ಲಿ ಅಥವಾ ಅದಕ್ಕೂ ಸ್ವಲ್ಪ ಹಿಂದೆ ಹೋಗಿ ನೋಡೋದಾದ್ರೆ ಎಲ್ಲವನ್ನು ಸಹಿಸಿಕೊಂಡು ಹೋಗುವಂತಹ ಒಂದು ಜನರೇಷನ್ ಇತ್ತು. ಆದರೆ ಈಗಿನ ಮಕ್ಕಳು ಏನಿದ್ದಾರಲ್ಲ, ಬಹಳ ನೇರ ನುಡಿಯುಳ್ಳವರು, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಏನೇ ಅನಿಸಿದ್ರು ಕೂಡ ನೇರವಾಗಿ ಹೇಳ್ತಾರೆ, ಹಿಂಜರಿಕೆ ಇರೋದಿಲ್ಲ, ಈ ಥರ ತೊಂದರೆ ಆಗ್ತಾ ಇದೆ, ನನಗೆ ಕಷ್ಟ ಆಗ್ತಾ ಇದೆ ಅಂತ ನೇರವಾಗಿ ಹೇಳ್ತಾರೆ, ಹಿಂದೆ ಮಾತನಾಡೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಏನು, ಯುವಕರು ಏನು, ಏನು ಆಲೋಚನೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ನಮ್ಮ ಹತ್ರ ಬಂದು ಇದನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮಾಡ್ಲಾ ಅಂತ ಕೇಳುವಂತ ಯುವಕರಲ್ಲ ಇವರು. ನನಗೆ ಈಗ ಅನಿಸ್ತಾ ಇದೆ ಇದು ಸರಿ ಅನಿಸ್ತಾ ಇದೆ, ಹಾಗಾಗಿ ನಾನು ಇದನ್ನ ಮಾಡ್ತೀನಿ ಅಂತ ಬಂದು ಹೇಳುವಂತ ಯುವಕರು ಇವರು. ಧೈರ್ಯವಾಗಿ ಹೇಳ್ತಾರೆ, ಕಷ್ಟ ಇದ್ದಾಗ ನನಗೆ ಸಹಾಯ ಬೇಕು ಅಂತ ಕೂಡ ಧೈರ್ಯವಾಗಿ ಕೇಳ್ತಾರೆ. ಹಿಂದೆ ಇದನ್ನೆಲ್ಲ ಮುಚ್ಚಿಡ್ತಾ ಇದ್ರು, ಅಂದ್ರೆ ಗಂಡಸು ಅಳಬಾರ್ದು, ಹುಡುಗಿಯರು ಶಕ್ತಿಯನ್ನ ತೋರಿಸುವ ಪ್ರದರ್ಶನ ಮಾಡಬಾರ್ದು, ಹುಡುಗಿಯರು ದುರ್ಬಲರಾಗೇ ಇರಬೇಕು, ಏನೋ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು ಅನ್ನೋಂಥ ಮಾತುಗಳೆಲ್ಲ ಬರ್ತಾ ಇತ್ತು. ಆದರೆ ಈಗ ಹಾಗಿಲ್ಲ, ಯೋಗ ಮಾಡ್ತಾರೆ, ಜರ್ನಲ್ಗಳನ್ನು ಬರೀತಾರೆ, ಸ್ನೇಹಿತರ ಜೊತೆ ಮಾತನಾಡ್ತಾರೆ, ಸ್ವಯಂ ಆರೈಕೆಯ ಮಹತ್ವವನ್ನು ಅರ್ಥಕೊಂಡಿದ್ದಾರೆ. ಯಾಕೆಂದರೆ ವಿಮಾನದಲ್ಲಿ ಮೊದಲು ನಾವು ನಮಗೆ ಮೊದಲು ಆಕ್ಸಿಜನ್ ಮಾಸ್ಕನ್ನು ನಮಗೆ ಮೊದಲು ಹಾಕ್ಕೊಳ್ಬೇಕು, ಆಮೇಲೆ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ. ಅದನ್ನು ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಇಂದಿನ ಯುವಕರು. ನಮ್ಮ ಅಜ್ಜನ ಕಾಲದಲ್ಲಿ ಒಂದು ವಿಷಯ ಕಲಿಯೋದಕ್ಕೆ ಗ್ರಂಥಾಲಯಕ್ಕೆ ಹೋಗಬೇಕಾಗಿತ್ತು, ಆದರೆ ಇವತ್ತಿನ ಯುವಕರ ಜೇಬಿನಲ್ಲೇ ಜಗತ್ತಿನ ಜ್ಞಾನ ಇದೆ. ಗ್ರಾಮದ ಮಕ್ಕಳು ಯೂಟ್ಯೂಬ್ನಲ್ಲಿ ಡ್ರೋನ್ ಮೂಲಕ ಕೃಷಿ ಮಾಡೋದನ್ನು ಕಲಿತಾ ಇದ್ದಾರೆ. ಪಟ್ಟಣದ ಮಕ್ಕಳು ಮನೆಯಲ್ಲಿ ಕೂತು ಕೋಡಿಂಗ್ ಕಲಿತು ಆ್ಯಪ್ ಮಾಡಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಯುವಕರು ಅವಕಾಶಕ್ಕಾಗಿ ಕಾಯ್ತಾ ಇಲ್ಲ, ಅವರು ಅವಕಾಶವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಎಲ್ಲವೂ ಅವರಿಗೆ ಹೂವಿನ ಹಾಸಿಗೆ ಅಂತೇನೂ ಅಲ್ಲ, ಅವರಿಗೂ ಕೂಡ ಸವಾಲುಗಳು ಇವೆ.

ಇಂದಿನ ಯುವಕರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇಂಜಿನಿಯರಿಂಗ್ ಮುಗಿಸಿ ಕಾರ್ಪೊರೇಟ್ ಜಾಬ್ ಅನ್ನ ಬಿಟ್ಟು ಊರಿಗೆ ವಾಪಸ್ ಹೋಗಿ ಸಾವಯವ ಕೃಷಿ ಮಾಡೋದು ಮಾಡ್ತಾರೆ. 50 ರೈತರಿಗೆ ತರಬೇತಿನ ಕೊಡ್ತಾರೆ. ಇಂದಿನ ಯುವಕರು ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಕಥೆಗಳನ್ನು ಹೇಳ್ತಾರೆ. ಹಾಗೆಯೇ ಅಂಗವೈಕಲ್ಯತೆ ಇದ್ದರೂ ಕೂಡ, ವಿಶೇಷ ಚೇತನರಾಗಿದ್ದರೂ ಕೂಡ, ಆನ್ಲೈನ್ನಲ್ಲಿ ದೃಷ್ಟಿ ಚೇತನರಿಗೆ ಕೋಡಿಂಗನ್ನು ಹೇಳ್ಕೊಡ್ತಾರೆ. ಕೈಕಾಲು ಕೆಲಸ ಮಾಡದೇ ಹೋದರೂ ನನ್ನ ಮೆದುಳು ಕೆಲಸ ಮಾಡುತ್ತೆ, ಮನಸ್ಸು ಕೆಲಸ ಮಾಡುತ್ತೆ ಅಂತ ಹೇಳಿ ಉಳಿದವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಇಂದಿನ ಯುವಕರು. ಇವರು ಸೆಲೆಬ್ರಿಟಿಗಳಲ್ಲ, ಆದರೆ ನಮ್ಮ ನಡುವೆ ಇರುವಂತಹ ಯುವ ಸೆಲೆಬ್ರಿಟೀಸ್ಗಳಂದರೂ ಕೂಡ ತಪ್ಪಾಗಲಾರ್ದು. ಹಾಗಾಗಿ ಇವರು ಉಳಿದವರಿಗೆ ಏನು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಮೊದಲನೆಯದಾಗಿ ಕನಸನ್ನು ಕಾಣಿ, ದೊಡ್ಡದಾಗಿ ಕನಸು ಕಾಣಿ, ಆ ಕನಸನ್ನು ನನಸು ಮಾಡೋಕ್ಕೆ ನಿದ್ದೆ ಕೂಡ ಮಾಡಿ, ಆರೋಗ್ಯ ಹಾಳು ಮಾಡಿಕೊಂಡು ಸಾಧನೆ ಮಾಡಬೇಡಿ, ಅದರಲ್ಲಿ ಯಾವ ಅರ್ಥ ಇಲ್ಲ ಅಂತ ಇಂದಿನ ಯುವ ಜನತೆ ಹೇಳ್ತಾ ಇದ್ದಾರೆ. ಹಾಗೆಯೇ ತಪ್ಪು ಮಾಡಿ ಹೆದರಬೇಡಿ, ತಪ್ಪು ಮಾಡಿದಾಗಲೇ ನಾವು ಕಲಿಯೋದು, ಬಿದ್ದಾಗಲೇ ಎದ್ದು ನಿಲ್ಲೋದು ಕಲಿಯುತ್ತೇವೆ, ಪರ್ಫೆಕ್ಟ್ ಆಗಿರಬೇಕು ಅಂತ ಯೋಚನೆ ಮಾಡಬೇಡಿ, ರಿಯಲ್ ಆಗಿರಿ ಅನ್ನುವಂಥ ಸಂದೇಶವನ್ನು ಇಂದಿನ ಯುವಕರು ಕೊಡ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಒಂದು ಎನರ್ಜಿ ಏನಿದೆಯಲ್ಲ, ಅದನ್ನು ದ್ವೇಷಕ್ಕೆ ಕೊಡಬೇಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಜಗಳಕ್ಕೆ ಹಾಕಬೇಡಿ, ಬದಲಾಗಿ ಏನಾದರೂ ಅದನ್ನು ಕಟ್ಟೋಕೆ ಕೊಡಿ, ಕವಿತೆ ಬರೀರಿ, ಗಿಡ ನೀಡಿ, ಒಬ್ಬರೊಬ್ಬರಿಗೆ ಸಹಾಯ ಮಾಡಿ, ಡಿಸ್ಟ್ರಕ್ಟಿವ್ ಬೇಡ, ಕನ್ಸ್ಟ್ರಕ್ಟಿವ್ ಆಗಿ ಮಾಡೋಣ ಅನ್ನುವಂಥ ಸಂದೇಶವನ್ನು ಇಂದಿನ ಯುವಕರು ಕೊಡ್ತಾ ಇದ್ದಾರೆ. ಹಾಗಾದರೆ ಹಿರಿಯರಿಗೆ ಅವರು ಕೊಡ್ತಾ ಇರುವಂತಹ ಸಂದೇಶ ಏನು ಅಂತಂದರೆ, ಇದನ್ನು ಮಾಡುವಂಥ ಆರ್ಡರ್ ಮಾಡಬೇಡಿ, ನಮಗೆ ಸ್ವಲ್ಪ ಅವಕಾಶ ಕೊಡಿ, ಸಮಯ ಕೊಡಿ, ನಿನಗೆ ಏನು ಬೇಕು ಅಂತ ನಮ್ಮನ್ನು ಒಂದ್ಸಲ ಕೇಳಿ ಅಂತ ಹೇಳ್ತಾ ಇದ್ದಾರೆ ಇಂದಿನ ಯುವ ಜನತೆ. ನಮಗೆ ಜಾಗ ಕೊಡಿ, ನಾವು ಬೀಳ್ತೀವಿ ಆದರೆ ಎದ್ದು ನಿಲ್ತೇವೆ, ನಮ್ಮ ಜೊತೆ ಇರಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಯುವ ದಿನಾಚರಣೆ ದಿನ ಜಗತ್ತು ಬದಲಾಗಬೇಕು ಅಂದರೆ ಮೊದಲು ನಾವು ಬದಲಾಗಬೇಕು ಅನ್ನುವಂತಹ ಒಂದು ಬದಲಾವಣೆಯ ಹರಿಕಾರರು ಇಂದಿನ ಯುವಕರು.

ನಮಗೆಲ್ಲ ಅವರು ಹೇಳ್ತಾ ಇರುವಂತಹ ವಿನಂತಿ ಏನು ಅಂತಂದರೆ, ನಮ್ಮನ್ನು ಟೀಕೆ ಮಾಡಬೇಡಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದು. ನಾವು ಫೋನ್ನಲ್ಲಿ ಇರ್ತೀವಿ ಅಂತ ಕೋಪ ಮಾಡ್ಕೊಳ್ಬೇಡಿ, ನಾವು ಫೋನಲ್ಲಿ ಏನು ಕಲಿತಾ ಇದ್ದೀವಿ ಅಂತ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಯ ನಡುವಿನ ಸೇತುವೆ ಕಟ್ಟುವ ದಿನ ಕೂಡ ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಮನೆಯಲ್ಲಿ ಯುವಕರಿದ್ದರೆ ನಿನ್ನ ಕನಸು ಏನು ಅಂತ ಕೇಳೋಣ. ನಾವೇ ಯುವಕರಾಗಿದ್ದರೆ ಕನ್ನಡಿಯಲ್ಲಿ ನೋಡಿ ನಾನು ಏನು ಬದಲಾವಣೆಯನ್ನು ತರಬಲ್ಲೆ ಅಂತ ಕೇಳೋಣ. ಯುವಕರಿಗಾಗಿ ಈ ದೇಶ ಸಜ್ಜಾಗ್ತಾ ಇದೆ, ಈ ಜಗತ್ತೇ ನಿಮ್ಮ ಕೈಲಿದೆ, ಧ್ವನಿ ನಿಮ್ಮದು, ನಿರ್ಧಾರ ನಿಮ್ಮದು, ಭವಿಷ್ಯ ಕೂಡ ನಿಮ್ಮದು. ಹಾಗಾಗಿ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರೋಣ. ನಮ್ಮ ಯುವಜನತೆ ಅವರ ಕನಸು ಸಾಕಾರವಾಗಲಿ ಅಂತ ಆಶಿಸೋಣ. ಉತ್ತಮ ಭವಿಷ್ಯ, ಉತ್ತಮ ಪ್ರಜೆಗಳಾಗಲಿ ಅಂತ ಆಶಿಸೋಣ. ಹಾಗೆಯೇ ಒಂದು ಉತ್ತಮ ದೇಶವನ್ನು ಕಟ್ಟುವಲ್ಲಿ ಸಫಲರಾಗಲಿ ಅನ್ನೋ ಅಂಥ ಹಾರೈಕೆಯೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ.

0: ಇಂದಿನ ಯುವಕರು ಸಮಸ್ಯೆಯಲ್ಲ, ಅವರೇ ಪರಿಹಾರ. ಇಂದಿನ ಯುವಕರು ಹೊರೆಯಲ್ಲ, ಅವರೇ ಭರವಸೆ ಅನ್ನುವಂತಹ ಮಾತುಗಳಿಂದ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಮತ್ತೊಮ್ಮೆ ನಮ್ಮ ಎಲ್ಲ ಯುವಕರಿಗೆ.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರದೇ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯ ಕಣೋ, ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಪ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ತಪಾಸಣೆ ವೇಳೆ ನೈರ್ಮಲ್ಯದ ಕೊರತೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ಪತ್ತೆಯಾದ ಬೆನ್ನಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಆಹಾರ ಸುರಕ್ಷತಾ ಮಾನದಂಡಗಳ ಉಲ್ಲಂಘನೆ ಮಾಡಿದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಸಾಲಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳು ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದಂತಹ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದ ಜಗದೀಶ್ ಶೆಟ್ಟರ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾಗಿ ಸೇವಾ ನಿರತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅನುಗುಣವಾಗಿ ಅವರ ಸೇವಾ ಷರತ್ತುಗಳನ್ನು ಸಹ ರಕ್ಷಣೆ ಮಾಡುವ ವಿಚಾರವಾಗಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವಶ್ಯಕತೆ ಇರುವಂತಹ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ಶಾಲೆ ಸ್ಥಾಪನೆ ಕುರಿತು ಮನವಿ ಸಲ್ಲಿಸಿದರು. ಇದು ರಾಷ್ಟೀಯ ಗ್ರಂಥಪಾಲಕರ ದಿನ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ದರಾಗಿರುವಂತಹ ಡಾ ಎಸ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆಯಾಗಿದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು ಯಾತ್ರೆ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವು ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ನಾಚಿಕೆ ಬಿಂಕ ಶೀರ್ಷಿಕೆ ಇರುವ ಹಾಡುಗಳು ಇಂದಿನ ಓಲ್ಡೀಸ್ ಗೋಲ್ಡ್ನಲ್ಲಿ ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಹಾಡಾಗಿತ್ತು. ಇದು ಗೀತೆಯನ್ನು ಬರೆದವರು ಜಿ ಉದಯ ಶಂಕರ್, ಸಂಗೀತ ವಿಜಯ ಭಾಸ್ಕರ್ ಅವರದು. ಇದಕ್ಕೂ ಮೊದಲು ಪ್ರಸಾರವಾದಂತಹ ಹಾಡು, ಮೊದಲನೇ ಹಾಡಿತ್ತಲ್ಲ, ಅದು ಕಿಲಾಡಿ ಜೋಡಿ ಚಿತ್ರದ್ದು. ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದ್ರು, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಸೇರಿತ್ತು. ಜಿ ಉದಯ ಶಂಕರ್ ಗೀತೆಯನ್ನು ಬರೆದಿದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಮುಂದಿನ ಹಾಡು ಪುನರ್ಮಿಲನ ಚಿತ್ರದ್ದು. ಈ ಹಾಡನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ.

ಭೂಪತಿರಂಗ ಚಿತ್ರದ ಹಾಡನ್ನು ಬರೆದವರು ಗೀತಾಪ್ರಿಯ, ಸಂಗೀತ ವಿಜಯ ಭಾಸ್ಕರ್ ಅವರದಾಗಿತ್ತು, ಹಾಡಿದವರು ಪಿ ವಿ ಶ್ರೀನಿವಾಸ್. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳಿದ್ರೆ ನಮ್ಮ ಪ್ಲೇಲಿಸ್ಟ್ ಅಪೂರ್ಣ ಆಗುತ್ತೆ. ಸಮಯದ ಗೊಂಬೆ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ. ಎಸ್ ಜಾನಕಿಯವರ ಧ್ವನಿ ಕೂಡ ಇದೆ. ಶಿವದೇಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ. ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

ಮಲ್ಲೆ ಹೂ ನಾಚಿದೆ ಅನ್ನೋಂತ ಹಾಡನ್ನ ಕೇಳಿದ್ರಲ್ಲ, ಮನೆ ಬೆಳಕು ಚಿತ್ರದ್ದು. ಹಾಡಿದವರು ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜೀ ಉದಯಶಂಕರ್ ಗೀತೆಯನ್ನು ಬರೆದಿದ್ರೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ನಿನಗಾಗಿ ನಾನು ಅನ್ನುವಂತ ಹಾಡು ನನ್ನವರು ಚಿತ್ರಕ್ಕಾಗಿ. ದೊಡ್ಡರಂಗೇಗೌಡ ಅವರ ರಚನೆಯನ್ನ ಎಂ ರಂಗರಾವ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡಿಸ್ ಗೋಲ್ಡ್ನಲ್ಲಿ ನಾವು ಸಾಕ್ತಾ ಇದ್ದೇವೆ. ಹತ್ತು ಗಂಟೆ 31 ನಿಮಿಷಗಳಾಗಿವೆ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಒಂದು ಅಪರೂಪದ ವಿಶಿಷ್ಟವಾದ ಹಾಡನ್ನ ಕೇಳಿದ್ರಿ, ಬಾಬಾ ಇದ್ದರಾವ್ ಅನ್ನುವಂತ ಹಾಡಿದು ಶಂಕರ್ ಸುಂದರ್ ಚಿತ್ರದ್ದಾಗಿತ್ತು. ಕೆ ಜೆ ಯೇಸುದಾಸ್, ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈಗ ಕೇಳಿ ಅಂತ ಚಿತ್ರದ ಹಾಡು ಬಾರಮ್ಮ ಇಲ್ಲಿ ಬಾರಮ್ಮ ಅನ್ನುವಂತ ಹಾಡಿದು. ಎಸ್ ಜಾನಕಿ ಗೀತನ ಹಾಡಿದ್ದಾರೆ, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಇದೆ. ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ನಾಚಿಕೆ, ಬಿಂಕ, ಸಂಕೋಚ ಅನ್ನುವಂತಹ ಶೀರ್ಷಿಕೆ ಇರುವ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಹಾಡಿನ ಮಧ್ಯದಲ್ಲಿ ಕೆಲವೊಂದು ಹಾಡುಗಳಲ್ಲಿ ಮಧ್ಯದಲ್ಲಿ ಬರುತ್ತೆ, ಇನ್ನು ಕೆಲವು ಹಾಡುಗಳು ಈ ಒಂದು ಶೀರ್ಷಿಕೆಯಿಂದನೇ ಶುರುವಾಗುತ್ತೆ. ಹಾಗೆ ಕೇಳ್ತಾ ಇರಿ, ಎಲ್ಲೆಲ್ಲಿ ಪದ ಅಂದರೆ ಸಂಕೋಚ, ಬಿಂಕ, ನಾಚಿಕೆ ಬರುತ್ತೋ ಕೇಳಿ, ಎಂಜಾಯ್ ಮಾಡಿ.

ಇನಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ

ಎಷ್ಟೊಂದು ಅದ್ಭುತವಾದ ಸುಂದರವಾದ ಹಾಡನ್ನ ಕೇಳಿದ್ರಲ್ಲ. ಇದು ಪರಾಜಿತ ಚಿತ್ರದ್ದು. ಎಸ್ ಜಾನಕಿ ಅವರ ಜೊತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿ ಕೂಡ ಇತ್ತು. ದೊಡ್ಡರಂಗೇಗೌಡ ಅವರು ಬರೆದಂತಹ ಹಾಡಿದು. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಹಾಡನ್ನ ಕೇಳಿದ್ರಿ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್.

0: ಪ್ರತಿ ಮನೆಯು ಸ್ವಾತಂತ್ರ್ಯದ ಕಥೆಯನ್ನು ಹೇಳಲಿ,
1: ಏರಲಿ, ಹಾರಲಿ ತ್ರಿವರ್ಣ ಧ್ವಜ.
0: ಎಲ್ಲ ಮನೆಯ ಮೇಲೂ ರಾರಾಜಿಸಲಿ ಮೂರು ಬಣ್ಣದ ಬಾವುಟ.
1: ನಮ್ಮ ರಾಷ್ಟ್ರ ಧ್ವಜ, ನಮ್ಮ ಹೆಮ್ಮೆ.

ನಿಮಗೆ ಗೊತ್ತೇ ಇದೆ, ಚಂದನದ ಗೊಂಬೆ ಚಿತ್ರದ್ದು ಎಸ್ ಜಾನಕಿ ಹಾಡಿದ್ರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಇತ್ತು, ಚಿ ಉದಯಶಂಕರ್ ಗೀತೆಯನ್ನ ಬರೆದಿದ್ರೆ ರಾಜನಾಗೇಂದ್ರ ಅವರ ಸಂಗೀತ ಇತ್ತು. ಹಾ, ಇಂದಿನ ನಾಚಿಕೆ ಸಂಕೋಚ ಬಿಂಕ ಅನ್ನುವ ಶೀರ್ಷಿಕೆ ಇರುವ ಹಾಡುಗಳು ಪ್ರಸಾರವಾಗ್ತಾ ಇದೆ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡಿಸ್ಗಳಲ್ಲಿ. ಕೊನೆಯದಾಗಿ ಯಾವ ಹಾಡು ಬರ್ತಾ ಇದೆ? ಗಿರಿಕನ್ಯೆ ಚಿತ್ರದ ಹಾಡು. ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ, ಚಿ ಉದಯಶಂಕರ್ ಗೀತನ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಯಿತು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಪ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಿದರು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು ಶೇಕಡ 29.09% ಗಮನಾರ್ಹ ಏರಿಕೆಯನ್ನು ಕಂಡಿದ್ದು ಆಗಸ್ಟ್ 10 ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಮತ್ತು ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾಕ್ಟರ್ ಸಾರಾಭಾಯಿ ಬಲವಾಗಿ ನಂಬಿದರು ಎಂದು ಸ್ಮರಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರನ್ನು ಭೇಟಿಯಾಗಿ ಕಾರ್ಮಿಕ ರಾಜ್ಯ ವಿಮಾ ಸಂಸ್ಥೆಯ ವಿಭಾಗೀಯ ಉಪ ಪ್ರಾದೇಶಿಕ ಕಚೇರಿಯನ್ನು ಬೆಳಗಾವಿಯಲ್ಲಿ ಸ್ಥಾಪಿಸುವ ಅವಶ್ಯಕತೆ ಕುರಿತು ಮನವಿ ಪತ್ರ ಸಲ್ಲಿಸಿದರು. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಬೆಳಗ್ಗೆ ನವದೆಹಲಿಯ ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಹರ್ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆಯನ್ನು ನೀಡಿದರು. ಬೆಂಗಳೂರಿನ ಕಂಠೀರ್ವ ಕ್ರೀಡಾಂಗಣದ ಬಳಿ ಬಿಡಿಎ ನಡೆಸುತ್ತಿರುವಂತಹ ಕೆಳ ಸೇತುವೆ ಕಾಮಗಾರಿ ಸ್ಥಳದಲ್ಲಿ ನಿನ್ನೆ ಮಣ್ಣು ಕುಸಿದು ಇಬ್ಬರು ನಿರ್ಮಾಣ ಕಾರ್ಮಿಕರು ಮೃತಪಟ್ಟ ಹಿನ್ನೆಲೆಯಲ್ಲಿ 3 ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಗಳಿಗೆ ತಲಾ 8 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವ ಬಿಡಿಎ ಗಾಯಾಳುಗಳ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ತಾನೇ ಭರಿಸುವುದಾಗಿ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇತ್ತೀಚಿನ ವಹಿವಾಟಿನಲ್ಲಿ ಸಮಿತಿ ಸೂಚಕ ಸೆನ್ಸೆಕ್ಸ್ 211.37 ಅಂಕಗಳ ಇಳಿಕೆಯೊಂದಿಗೆ 78,953 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಮಿತಿ ಸೂಚಕ ನಿಫ್ಟಿ ಕೂಡ 65.10 ಅಂಕ ಇಳಿಕೆಯ ನಂತರ 24,411 ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 5 ಪೈಸೆ ಕುಸಿತ ದಾಖಲಿಸಿ 95.41%. ಟೊರೊಂಟೋದಲ್ಲಿ ನಡೆಯುತ್ತಿರುವಂತಹ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೋಕೋ ಗಾಫ್ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

ಇದು ನಿಮ್ಮ ಮೆಚ್ಚಿನ ಯುದ್ಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 11:05:35. ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೊಡ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಸಾಗೋಣ ಸ್ನೇಹಿತರೆ. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ರೆ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿ ಆಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಇರಬೇಕು ಅನ್ನೋದೇ ಆಶಯ. ಇನ್ನು ಗೀತೆಗಳನ್ನ ಕೇಳೋದಕ್ಕೆ ಆರಂಭ ಮಾಡೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಾಂತಾರ, ಎ ಲೆಜೆಂಡ್ ಚಾಪ್ಟರ್ ಚಿತ್ರದ ಗೀತೆ ಇದು. ಅಬಿಬಿ ಅವರ ಗಾಯನ, ಶಶಿರಾಜ್ ಕೌರ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಕೋಲಿ ಚಿತ್ರದ ಗೀತೆ ಇದು. ಸುಬ್ಬಲಕ್ಷ್ಮಿ, ಅನಿರುದ್ಧ ರವಿಚಂದ್ರ ಮತ್ತು ತಂಡದವರ ಗಾಯನ, ಕುಮಾರ್ ಅವರ ರಚನೆ, ಅನಿರುದ್ಧ ರವಿಚಂದ್ರ ಅವರ ಸಂಗೀತ.

ಸಿದ್ಲಿಂಗೂಟು ಚಿತ್ರದ ಗೀತೆ, ಅರಸು ಅಂತಾರೆಯವರ ರಚನೆ, ಅನೂಪ್ ಚಳಿನವರ ಸಂಗೀತ ಮತ್ತು ಗಾಯನ. ಮುಂದಿನ ಗೀತೆ ಏಳುಮಲೆ ಚಿತ್ರದ್ದು. ಇಮ್ಮಂಡಿಯವರ ಸಂಗೀತ, ಪುನೀತ್ ರಂಗಸ್ವಾಮಿಯವರ ರಚನೆ, ಮಹಲಿಂಗಂ ಮತ್ತು ತಂಡದವರ ಗಾಯನ.

ಇದಾಗಿತ್ತು ಇಂದಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:31 ಈ ಸಮಯ. ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ಅತಿಥಿ ಯಾರು ಅಂತ ಗೆಸ್ ಮಾಡ್ತೀರಿ? ಒಂದು ಮಾತನ್ನು ಹೇಳಿಬಿಟ್ಟು ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಈಕೆ ಬೆಳಕಿನ ಕವಿತೆ. ಯಾರು ಅಂತ ಗೆಸ್ ಮಾಡ್ತೀರಿ ಈ ಗೀತೆಯ ಜೊತೆ? ಹಾಗೆ ಯಾರು ಅಂತ ಗೆಸ್ ಮಾಡಿ ತಿಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091209 9483091029.

ಇಂದಿನ ಕಲಾಭಾರತಿ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಗೆಸ್ ಮಾಡಿ ಅಂತ ಹೇಳಿದೆ. ಅನೇಕ ಗೆಸಸ್ ನಮ್ಮ ಸ್ನೇಹಿತರು ಎಂದಿನಂತೆ ಕಳಿಸಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ಹಾಗೆ ಕಾರ್ಯಕ್ರಮ ಆರಂಭ ಆದ ತಕ್ಷಣ ಅನೇಕ ವೆಲ್ಕಮ್ ಸಂದೇಶಗಳು ಬಂದಿದೆ ಸ್ನೇಹಿತರೆ. ಆ ಎಲ್ಲ ವೆಲ್ಕಮ್ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಸ್ವೀಕರಿಸ್ಬಿಡಿ. ಇನ್ನು ಉತ್ತರಗಳು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ.

ಬುಡೇಶ್ಲಿಂಗ ಬೆಂಗಳೂರಿನಿಂದ ನಿಮಗೆ ಸರಿ ಇದೆ. ಹಾಗೆ ಸವಿತಾ ಈಶ್ವರ್ ಅವರೇ ಗೊತ್ತಾಗುತ್ತೆ ಕೆಲವೇ ಕ್ಷಣದಲ್ಲಿ. ಸುಮಾ ಅವರೇ ನಿಮಗೂ ಸಹ ಚಿಕ್ಕಮಗಳೂರಿನಿಂದ ಗೊತ್ತಾಗುತ್ತೆ. ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ಇರಬಹುದು ಅಂತ ಹೇಳಿದ್ದೀರಾ, ಅವರೇನೆ. ಹಾಗೆ ಓಕೆ, ಎಲ್ಲರಿಗೂ ಧನ್ಯವಾದ. ಇಂದಿನ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಹೇಳಿದ್ರೆ ಅವರನ್ನು ನಾನು ಬೆಳಕಿನ ಕವಿತೆ ಅಂತ ಹೇಳಿದೆ. ಹೌದು, ಒಂದು ಸುಂದರವಾದ ಕೆತ್ತಿದಂಥ ಶಿಲೆಯಂತಿರುವಂತಹ ಮುಖವನ್ನು ಹೊಂದಿರುವಂಥ ನಟಿ ಅವರು ಸೋನಲ್ ಮೊಂಟೇರೋ ಅವರ ಕುರಿತಾದ ಕಾರ್ಯಕ್ರಮ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಕುರಿತು ಮಾತನಾಡ್ತಾ ಸಾಗೋಣ. ಅವರು ಬೆಳಕಿನ ಕವಿತೆ ಅಂತ ಹೇಳಿದೆ, ಖಂಡಿತ ಮಾತು ಸತ್ಯ, ಅವರು ಬೆಳಕಿನ ಕವಿತೆಯೇ.

ಬೆಳಕಿನ ಕವಿತೆ ಸೋನಲ್ ಮೊಂಟೇರೋ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ನಮ್ಮ ಮಂಗಳೂರಿನ ತುಳುನಾಡಿನ ಚೆಲುವೆ ಇವರು. ಇನ್ನು ಇವರು ಆರಂಭದಲ್ಲಿ ರೂಪದರ್ಶಿಯಾಗಿ ತಮ್ಮ ಈ ಒಂದು ಬೆಳಕಿನ ಕವಿತೆಯಾಗುವ ಯಾನವನ್ನು ಆರಂಭ ಮಾಡ್ತಾರೆ. ರೂಪದರ್ಶಿಯಾಗಿ ಇದ್ದಂಥ ಸಂದರ್ಭದಲ್ಲೇ ಸಿನಿಮಾದಲ್ಲಿ ನಟಿಸುವ ಅವಕಾಶವೂ ಸಹ ಅವರಿಗೆ ಸಿಗುತ್ತೆ. ಇನ್ನು ರೂಪದರ್ಶಿ ಆಗಿದ್ದಂಥ ಸಂದರ್ಭದಲ್ಲೇ ಒಂದಷ್ಟು ಅವಾರ್ಡ್ಗಳನ್ನ ಇವರು ತೆಗೆದುಕೊಳ್ತಾರೆ. ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಹಾಗೆ ಮಿಸ್ ಕೊಂಕಣ್ ಅನ್ನುವಂಥ ಅವಾರ್ಡ್ಗಳನ್ನು ಗೆದ್ಕೊತಾರೆ. ಹಾಗೆ ಒಂದು ಆಲ್ಬಮ್ನಲ್ಲಿ ಈ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಇರುವಂಥ ಹುಡುಗಿಯನ್ನು ಆಲ್ಬಮ್ ಸಾಂಗ್ಗೆ ಹಾಕ್ಕೊಳ್ಳೇ ಇರ್ತಾರೆ. ಹೌದು, ಒಂದು ಆಲ್ಬಮಲ್ಲಿ ಕಾಣಿಸ್ಕೊತಾರೆ. ಅಂಜಿಯಾ ಸರ್ ಕೆಂಚಡಿನ್ ಅನ್ನುವಂಥ ಕೊಂಕಣಿ ಆಲ್ಬಮ್ ಸಾಂಗ್ನಲ್ಲಿ ಅವರು ಕಾಣಿಸ್ಕೊತಾರೆ. ಇದು ಅವರಿಗೆ ಭಾಳಷ್ಟು ಜನಪ್ರೀತಿಯನ್ನು ನಮ್ಮ ಈ ತುಳುನಾಡಿನಲ್ಲಿ ಕೊಂಕಣಿಯನ್ನು ಮಾತನಾಡುವಂಥ ಜನಗಳ ನಡುವೆ ಒಂದು ಜನಪ್ರಿಯತೆಯನ್ನು ತಂದುಕೊಡ್ತು. ಮುಂದೆ ಹಾಗೆ ಮತ್ತೊಂದು ಆಲ್ಬಮ್ನಲ್ಲಿ ಕಾಣಿಸ್ಕೊತಾರೆ. ನಾಚ್ ಕೊಂಕಣಂತ್ ಅನ್ನುವಂತಹ ಒಂದು ಆಲ್ಬಮಲ್ಲಿ ಕಾಣಿಸ್ಕೊತಾರೆ. ಅದು ಸಹ ಒಂದು ಒಳ್ಳೆಯ ಹೆಸರನ್ನು ಇವರಿಗೆ ತಂದುಕೊಡುತ್ತೆ. ಹಾಗೆ ಕರಾವಳಿಯ ಭಾಗದಲ್ಲಿ ಇವರು ಜನಪ್ರಿಯ ಸಹ ಆಗ್ತಾರೆ. ಮುಂದೆ ಸಿನಿಮಾಯಾನವನ್ನು ಸಹ ಆರಂಭಿಸ್ತಾರೆ. ಅದರ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ.

ಇಂದಿನ ಕಾರ್ಯಕ್ರಮದಲ್ಲಿ ಸೋನಲ್ ಮೊಂಟೇರೋ ಅವರ ಕುರಿತು ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ತಾನೇ ಕೇಳಿದಂತಹ ಗೀತೆ ಎಷ್ಟೋ ಅದ್ಭುತವಾದ ಒಂದು ಗೀತೆಯನ್ನು ಕೇಳಿದ್ವಿ. ಪಂಚತಂತ್ರ ಚಿತ್ರದ್ದು, ಯೋಗರಾಜ್ ಭಟ್ ಅವರ ಗರಡಿಯಲ್ಲಿ ಅವರ ನಟನೆ. ಆ್ಯಕ್ಚುಲಿ ಅವರು ಬೇಸಿಕಲಿ ಒಬ್ಬರು ಉತ್ತಮವಾದ ನಟಿ, ಮತ್ತಷ್ಟು ಶಾರ್ಪ್ ಆಯಿತು ಅಂದರೆ ತಪ್ಪಾಗಲಾರದು. ಆ ಸಿನಿಮಾದಲ್ಲಿ ಅವರ ಅಭಿನಯ ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡಿಬಂದಿರುತ್ತೆ. ಹಾಗೆ ಅವರ ಸಿನಿಮಾಯಾನ ಕನ್ನಡ ಸಿನಿಮಾದಲ್ಲಿ ಆರಂಭ ಆಗಿದ್ದು ಅಭಿಸಾರಿಕೆ ಅನ್ನುವಂಥ ಚಿತ್ರದ ಮೂಲಕ. ಹಾಗೆ ಕನ್ನಡಕ್ಕೂ ಮುಂಚೆ ಅವರು ತುಳು ಸಿನಿಮಾದಲ್ಲೂ ಅಭಿನಯಿಸಿರ್ತಾರೆ. 2015ರಲ್ಲಿ ಎಕ್ಕಸಕ ಅನ್ನುವಂಥ ಸಿನಿಮಾದಲ್ಲಿ ಅವರು ನಟನೆಗೆ ಪಾದಾರ್ಪಣೆ ಮಾಡ್ತಾರೆ. ಹಾಗೆ ಜೈ ತುಳುನಾಡು ಅನ್ನುವಂಥ ಸಿನಿಮಾದಲ್ಲೂ ಸಹ ಒಂದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಹಾಗೆ ಪಿಲಿಬೈಲ್ ಯಮುನಕ ಅನ್ನುವಂತಹ ಒಂದು ಸಿನಿಮಾದಲ್ಲೂ ಇವರು ಅಭಿನಯಿಸ್ತಾರೆ. ಇವೆಲ್ಲ ಸಿನಿಮಾಗಳ ಅಭಿನಯದ ನಂತರ ಯಾರೋ ಒಂದು ಕರಾವಳಿಯ ಹುಡುಗಿ ಸುಂದರವಾಗಿ ಅಭಿನಯ ಮಾಡ್ತಾಳಲ್ಲ ಅಂತ ಸ್ಯಾಂಡಲ್ವುಡ್ಗೂ ಸಹ ಈ ಹುಡುಗಿಯನ್ನು ಕರೆದು ತರಲಾಯಿತು. ಅಭಿಸಾರಿಕೆ ಸಿನಿಮಾ ಅವರ ನಟನೆಗೆ ಒಂದು ಒಳ್ಳೆಯ ವೇದಿಕೆಯನ್ನು ತಂದುಕೊಡ್ತು. ನಂತರ ಪಂಚತಂತ್ರ ಸಿನಿಮಾದ ಮೂಲಕ ಅವರು ಎಲ್ಲರಿಗೂ ಚಿರಪರಿಚಿತ ನಟಿಯಾಗಿ ಮುಂದೆ ಬಂದಂಥವರು. 2019ರಲ್ಲಿ ಈ ಸಿನಿಮಾ ಬಿಡುಗಡೆಯಾದ ನಂತರ ಅವರ ಅಭಿನಯದ ಒಂದು ಸಾಮರ್ಥ್ಯ ಏನು ಅನ್ನೋದು ಈ ಥರ ಎಲ್ಲರಿಗೂ ಸಹ ಗೊತ್ತಾಯಿತು. ಅಭಿಸಾರಿಕೆ ಸಿನಿಮಾದ ಮೂಲಕ ಅವರ ಸಿನಿಯಾನ ಆರಂಭ ಆಯಿತು. ಈಗ ಅವರ ಅಭಿನಯದ ಮತ್ತೊಂದು ಗೀತೆಯನ್ನು ಕೇಳ್ತಾ ಬರೋಣ ಸ್ನೇಹಿತರೆ, ಕೇಳಿ ಬರೋಣ.

ಬನಾರಸ್ ಚಿತ್ರದಲ್ಲಿ ವಿದ್ಯಾರ್ಥಿಯಾಗಿ ಗಾಯಕಿಯಾಗಿ ಸೋನಲ್ ಮಂಟೇರವರು ತಮ್ಮ ಪಾತ್ರದ ಸಾಮರ್ಥ್ಯ ಏನಂತ ತೋರಿಸ್ತಾರೆ. ಹಾಗೆ ಪಂಚತಂತ್ರ ಚಿತ್ರ ಆಗ್ಬೋದು, ಬನಾರಸ್ ಆಗ್ಬೋದು, ಸುಗರ್ ಫ್ಯಾಕ್ಟರಿ, ಹೀಗೆ ಅನೇಕ ಸಿನಿಮಾಗಳಲ್ಲಿ ಇವರು ಹೇಗಪ್ಪ ಅಂತ ಅಂದರೆ ಹೀರೋಗೆ ಲಕ್ಕಿ ಚಾರ್ಮಿ ನಟಿ ಅನ್ನುವಷ್ಟು ಮಟ್ಟ

ಕಾರಣಕ್ಕೆ ಇವರ ಹೆಸರು ದೊಡ್ಡದಾಗಿ ಬೆಳೆಯಿತು. ಆ ರೀತಿಯಾಗಿ ಈ ಕೇದ್ರೆ ಸಿನಿಮಾ ಗೆಲ್ಲುತ್ತಪ್ಪ ಅಂತ ಮಾತುಗಳು ಸ್ಯಾಂಡಲ್ವುಡಲ್ಲಿ ಬರೋದಕ್ಕೆ ಆರಂಭ ಆಯಿತು. ಹಾಗೆ ಅವ್ರು ಹೇಳ್ತಾರೆ, ಪ್ರತಿದಿನ ನನಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಂದ, ಕಾಲಿವುಡ್ ಆಗ್ಬೋದು, ಮಾಲಿವುಡ್ ಆಗ್ಬೋದು, ಇಲ್ಲಿಂದ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಕಾಲ್ ಆದರೂ ಬಂದೇ ಬರುತ್ತೆ ಸಿನಿಮಾದ ಆಫರ್ಗಳಿಗಾಗಿ. ಆದರೆ ಕನ್ನಡ ಸಿನಿಮಾಗಳನ್ನು ಅತಿ ಹೆಚ್ಚು ನಾನು ತೆಗೆದುಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇವರು. ಹೌದು, ಆ ಮಾತು ಸತ್ಯ. ಕನ್ನಡದ ಸಿನಿಮಾಗಳಲ್ಲಿ ಅವರ ಅಭಿನಯ ಆ ಮಟ್ಟಕ್ಕಿತ್ತು. ಇನ್ನು ರಾಬರ್ಟ್ ಸಿನಿಮಾದಲ್ಲಿ ಅವರ ಪಾತ್ರ ಮತ್ತಷ್ಟು ಜನರಿಗೆ ತಲುಪುವ ಹಾಗೆ ಆಯಿತು. ವಿನೋದ್ ಪ್ರಭಾಕರ್ ಅವರ ಜೋಡಿಯಾಗಿ ನಟಿಸಿರುವಂಥ ಆ ಪಾತ್ರದಲ್ಲಿ ಅನೇಕ ಜನರ ಮನ್ನಣೆಯನ್ನು ಆಕೆ ಗಳಿಸ್ಕೊತಾರೆ. ಹಾಗೆ ಅವರ ಈ ಒಂದು ಸಿನಿ ವೃತ್ತಿಯನ್ನು, ಬಣ್ಣದ ಬದುಕನ್ನು ಆರಂಭ ಮಾಡಿದ್ದು ಅವರು ಫ್ಯಾಷನ್ ಶೋಗಳ ಮೂಲಕ. ಈಗ ಅವರು ನಟನೆಯ ಹೊರತಾಗಿಯೂ ಸಹ ಅನೇಕ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ. ಈ ಒಂದು ಸೌಂದರ್ಯ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಹೋಗುವಂಥದ್ದು, ಹಾಡುಗಾರಿಕೆಯಲ್ಲಿ ಭಾಗವಹಿಸುವಂಥದ್ದು ಇವರ ಇಷ್ಟವಾದ ಕೆಲಸಗಳು. ಹಾಗೆ ಫ್ಯಾಷನ್ ಇವೆಂಟ್ ಮತ್ತು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪನಿಯಾದಂಥ ಫ್ಯಾಷನ್ ABCDಯ ನಿರ್ದೇಶಕರು ಸಹ ಇವರು ಆಗಿದ್ದಾರೆ. ಹಾಗೆ ರಾಬರ್ಟ್ ಸಿನಿಮಾದಲ್ಲಿ ಪರಿಚಯ ಆದಂಥ ನಿರ್ದೇಶಕರಾದಂಥ ತರುಣ್ ಸುಧೀರ್ ಅವರೊಂದಿಗೆ ಇವರ ಮದುವೆ 2024 ಆಗುತ್ತೆ. ತಾರಾ ಜೋಡಿಯಾಗಿ ಇವರು ಗುರುತಿಸ್ಕೊಂಡಿದ್ದಾರೆ. ಈಗ ಒಂದು ಸುಂದರವಾದ ಬದುಕನ್ನು ನಡೆಸ್ತಾ ಇದ್ದಾರೆ. ಒಂದು ಸುಂದರವಾದ ನಟಿಯಂತೆ ಅವರು ಹೇಗೆ ಸುಂದರವಾಗಿದ್ದಾರೆ, ಅವರ ಮುಖ ಎಷ್ಟು ಸುಂದರವಾಗಿದೆ, ಬೆಳಕಿನ ಕವಿತೆ ಅಂತ ಹೇಳಿದೆ ಅಲ್ವಾ, ಅಷ್ಟು ಸುಂದರವಾದ ನಟಿ ಒಂದು ಸುಂದರವಾದ ಬದುಕನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಈ ಸುಂದರವಾದ ನಟಿ ಬೆಳಕಿನ ಕವಿತೆ ಸೋನಲ್ ಮೊಂಟೇರೋ ಅವರು ನಿನ್ನೆ ತಾನೇ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಅವ್ರಿಗೆ ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಣ. ಅವರ ಸಿನಿಯಾನ ಮತ್ತಷ್ಟು ಪ್ರಕಾಶಮಾನವಾಗಿರಲಿ ಅಂತ ಹಾರೈಸೋಣ.

0: ಈ ಗೂಡಂಗಡಿ ಚಹಾ ಪುಡಿ ಮಾತಾಡಿದೆ. ಸೌಂದರ್ಯ ಆರಾಧನೆಯಲ್ಲಿ ಇಂಥ ಸಾಲುಗಳು ಮಾಮೂಲಿ ಸ್ನೇಹಿತರೆ. ಇದಾಗಿತ್ತು ಸೋನಲ್ ಮೊಂಟೆರೋರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಸ್ಟುಡಿಯೋ ಸಮಯ ಇನ್ನೇನು 12 ಗಂಟೆ ಆಗಲಿದೆ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಅದಾದ ಮೇಲೆ ಮುಂದಿನ ಕಾರ್ಯಕ್ರಮಗಳಲ್ಲಿ ತಮ್ಮ ಭೇಟಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನವೆಂದು ನಾಡಿನ ಹಲವು ವಿಜ್ಞಾನ ಕೂಟಗಳಲ್ಲಿ ಇಂದು ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಚಿಂತನ ಗೋಷ್ಠಿಗಳು ನಡೆಯಲಿವೆ. ವಿಭಿನ್ನ ಸಂದರ್ಭಗಳು ಸಾಮಾನ್ಯ ಆಕಾಂಕ್ಷೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. 1999 ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ, ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೆಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡುಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮಸ್ಕಾರ, ನಾನು ರಮೇಶ್, ಚರಕದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೆಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಹೇಳ್ಕೊಳ್ತೇನೆ.
1: ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31 ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ಧಪಡಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ 200 ಉದ್ದ ಹಾಗೂ 2 ಅಗಲದ ಅತಿದೊಡ್ಡ ಭಿತ್ತಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ್ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯರೋಗವನ್ನು ದೂರ ಮಾಡೋಣ, ಕ್ಷಯರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026 ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124% ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ಅಡಿ ನೀರು ಶೇಖರಣೆಯಾಗಿದ್ದು, ಲಭ್ಯತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು, ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬುಧ್ ಸೇತಿ ಸೇರಿದಂತೆ 18 ಆಟಗಾರರು ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ 4ನೇ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಇದು ನಿಮ್ಮ ಮೆಚ್ಚಿನ ವಿದ್ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 12:06:06. ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕರೆಗೊಂದು ಹಾಡು ಕಾರ್ಯಕ್ರಮದ ಬಗ್ಗೆ ನಿಮಗೆ ಗೊತ್ತಿದ್ದಲ್ಲ ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳೋದಕ್ಕೆ ನೀವು ಕರೆಯನ್ನು ಮಾಡ್ತೀರಾ. ಕರೆಯನ್ನು ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. 0802-227-9799. ಮತ್ತೊಮ್ಮೆ ಹೇಳ್ತೀನಿ, 0802-227-0799. ಈ ಸಂಖ್ಯೆಗೆ ಕರೆ ಮಾಡಿ. ಕರೆಯನ್ನು ಮಾಡೋದಕ್ಕೂ ಮುಂಚೆ ಒಂದು ಪ್ರೀತಿಯ ಕೋರಿಕೆ. ಈಗಾಗಲೇ ನೀವು ಕರೆಯನ್ನು ಮಾಡಿದರೆ, ಕೆಲವು ದಿನಗಳ ಹಿಂದೆ, ಒಂದೆರಡು ತಿಂಗಳ ಹಿಂದೆ ಕರೆಯನ್ನು ಮಾಡಿದರೆ ಮತ್ತೊಮ್ಮೆ ಕರೆ ಮಾಡುವಂತಹ ರಿಸ್ಕ್ ತಗೋಬಿಡಿ. ಯಾಕಂದರೆ ನಿಮ್ಮ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ, ಇತರೆ ನಿಮ್ಮ ಸ್ನೇಹಿತರು ಸಹ ಕರೆ ಮಾಡಲಿ. ಅವರು ಬಹಳ ದಿನಗಳಿಂದ ಕಾಯ್ತಾ ಇರ್ತಾರಲ್ವ, ಸೊ ಅವರು ಕರೆಯನ್ನು ಮಾಡಲಿ, ಅವರ ಮೆಚ್ಚಿನ ಗೀತೆಯನ್ನು ಕೇಳಿ. ಪ್ರಾಯಶಃ ಆ ಮೆಚ್ಚಿನ ಗೀತೆ ನಿಮ್ಮ ಮೆಚ್ಚಿನ ಗೀತೆಯೂ ಸಹ ಆಗಿರ್ಬೋದಲ್ವ. ಸೊ ಈ ಥರ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ನನಗೆ ನಿಮಗೆ ನೋವು ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಪ್ಲೀಸ್, ಈ ಥರ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ಹಾಗೆ ಈಗ ಒಂದು ಗೀತೆಯನ್ನು ಕೇಳಿಸ್ತೀನಿ ನಿಮಗೆ. ಈ ಗೀತೆಯ ನಂತರ ನಿಮ್ಮ ಕರೆಯನ್ನು ನಾನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡ್ತೀನಿ ಸ್ನೇಹಿತರೆ. ಗೀತೆಯನ್ನು ಕೇಳಿ ಬನ್ನಿ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತಿ ಆಕಾಶವಾಣಿ ಕನ್ನಡ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಕರೆ ಯಾರು, ಎಲ್ಲಿಂದ ಅಂತ ನೋಡೋಣ. ಮೊದಲನೇ ಕರೆ, ಹಲೋ.
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ?
1: ನಮಸ್ತೆ ಸರ್, ನಾನು ಕಲ್ಲೇಶ್ವರ ಕುಮಾರ್, ಶ್ರೀನಗರ, ತುಮಕೂರಿಂದ ಮಾತಾಡ್ತಿರೋದು.
0: ಹೇಗಿದ್ದೀರಾ ಕಲ್ಲೇಶ್ವರ ಕುಮಾರ್ ಅವರೇ? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹೇಗಿದ್ದೀರಾ ನೀವು?
1: ಚೆನ್ನಾಗಿದ್ದೀನಿ ಸರ್.
0: ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ನಾನು ಘಂಟಸಾಲ ಅವರು ಆಡಿರೋ ಶ್ರೀ ರಾಮಾಂಜನೇಯ ಯುದ್ಧ ಚಿತ್ರದ ಹನುಮನ ಪ್ರಾಣ ಪ್ರಭು ರಘುರಾಮ ಆ ಸಾಂಗ್ ಸರ್.
0: ಖಂಡಿತ ಪ್ರಸಾರ ಮಾಡ್ತೀನಿ. ಏನ್ ಮಾಡ್ತಿರೋ ತಾವು?
1: ಸರ್, ನಮ್ದು ಒಂದು ಸ್ಟೋನ್ ಕ್ರಷಿಂಗ್ ಇಂಡಸ್ಟ್ರಿ ಇದೆ ಸರ್. ಇಲ್ಲಿ ಸ್ಟ್ಯಾಂಡ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ, ಆ ಇಂಡಸ್ಟ್ರಿ ಇದೆ.
0: ವೆರಿ ಗುಡ್, ವೆರಿ ಗುಡ್. ಎಲ್ಲಿ, ತುಮಕೂರ್ಲೇನಾ?
1: ಹೌದು ಸರ್, ತುಮಕೂರು.
0: ಸರಿ, ಬಹಳ ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಓಕೆ ಸರ್, ಥ್ಯಾಂಕ್ ಯು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಕರೆ, ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ನಾವು ಕೆಂಗೇರಿಂದ ರಾಜಪ್ಪ ಅಂತ ಮಾತಾಡೋದು ಸರ್.
0: ಹೇಗಿದ್ದೀರಾ ರಾಜಪ್ಪ ಅವರೇ?
1: ಸರ್, ಚೆನ್ನಾಗಿದ್ದೀವಿ ಸರ್. ನೀವು ಹೇಗಿದ್ದೀರಿ ಸರ್?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಸರ್, ನಾವು AK-56 ಇದ್ದ ಸರ್.
0: ಯಾವ ಗೀತೆ?
1: ಕದ್ದು ಕದ್ದು ಅಂತಿದೆಯಲ್ಲ ಸರ್, ಅದನ್ನ ಹಾಕಿ ಸರ್.
0: ಖಂಡಿತ ಪ್ರಸಾರ ಮಾಡ್ತೀನಿ. ಏನ್ ಮಾಡ್ತಾ ಇರೋದು ರಾಜಪ್ಪ ಅವ್ರು ತಾವು?
1: ಸರ್, ನಾವು ಹಾಸ್ಟೆಲ್ ಅಲ್ಲಿ ಬ್ಲೈಂಡ್ ಇದೀವಿ ಸರ್. ಹಾಸ್ಟೆಲ್ ಅಲ್ಲಿ ಕೆಲಸ ಮಾಡ್ತೀವಿ ಸರ್.
0: ಓಕೆ ಓಕೆ.
1: ಬ್ಲೈಂಡ್ ಹಾಸ್ಟೆಲ್ ಅಲ್ಲಿ ಕೆಲಸ ಮಾಡ್ತೀವಿ ಸರ್. ನಾವು ಮೊದ್ಲಿಂದನೂ ರೇಡ್ವೇ ಕೇಳ್ತಿದ್ವಿ ಸರ್, 1st class ಸರ್. ಈ ಮೇಷ್ಟ್ರು ಪಾಠ ಮಾಡ್ಬೇಕಾದ್ರೆ ಕದ್ದು ಕದ್ದು ರೇಡ್ವೇ ಕೇಳ್ತಿದ್ವಿ ಸರ್. ನಾವು
0: ತಪ್ಪಲ್ಲ ಅದು ಪಾಠ ಕೇಳ್ಬೇಕು ತಾನೇ ಆಗ
1: ಹೇಳ್ಬೇಕಂದ್ರೆ ಸರ್. ಆದ್ರೆ ನಾವು ಪಾಠ ಕೇಳೋದೊಂದು ಸರ್, ರೇಡ್ವೇ ಬಿಟ್ಟಿರಕ್ ಆಯ್ತಿರ್ಲಿಲ್ಲ ನಮ್ಗೆ ಆ ಟೈಮ್ ಸರ್.
0: ಇಲ್ಲಿ ಬಹಳ ನಿಮ್ಮ ಈ ರೇಡಿಯೋ ಮೇಲಿನ ಅಭಿಮಾನ ನೋಡಿ ಬಹಳ ಖುಷಿ ಆಯ್ತು. ಹೀಗೆ ಇವಾಗಂತೂ ಈಗ ಎಲ್ಲ ಕೇಳ್ತಾ ಇರಿ, ಇವಾಗೆಲ್ಲ ಫ್ರೀ ಇದೆಯಲ್ಲ ನಿಮ್ಗೆ, ಆರಾಮಾಗಿ ಕಾರ್ಯಕ್ರಮಗಳನ್ನ ಕೇಳಿ.
1: ಸರ್, ಇವಾಗ ಟಿವಿಕಿನ್ನ ರೇಡಿಯೋನ ಜಾಸ್ತಿ ಕೇಳ ಸರ್. ನ್ಯೂಸ್ ರೇಡಿಯೋ ನ್ಯೂಸ್ ಅಂತೂ ಹೊಟ್ಟೆ ಬಿಡಲ್ಲ ಸರ್.
0: ಓಕೆ ಓಕೆ, ಧನ್ಯವಾದ. ಇನ್ಮೇಲೆ ಆರಾಮಾಗಿ ಕೇಳಿ. ಓಕೆನಾ?
1: ಥ್ಯಾಂಕ್ ಯು ಸರ್.
0: ನಿಮ್ಮ ಮೆಚ್ಚಿನ ಗೀತೆ ಬರುತ್ತೆ ಕೇಳಿ ರಾಜಪ್ಪ ಅವರೇ.
1: ಥ್ಯಾಂಕ್ ಯು ಸರ್. ಓಕೆ ಸರ್.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಕರೆಯನ್ನ ನೋಡೋಣ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಕಲಬುರಗಿ ಜಿಲ್ಲೆ ಮಾದನಿಪುರಿಂದ ಶಿವಲಿಂಗಪ್ಪ ಭದ್ರೆ ಅಂತ ಮಾತಾಡ್ತಾರೆ.
0: ಶಿವಲಿಂಗಪ್ಪ ಅವರೇ, ಹೇಗಿದ್ದೀರಾ?

0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಮುಂಗಾರು ಮಳೆ ಚಿತ್ರದ ಟೈಟಲ್ ಸಾಂಗ್ ಸರ್.
0: ಟೈಟಲ್ ಗೀತೆ, ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಹೇಗಿದೆ ನಿಮ್ಮೂರೆಲ್ಲ?
1: ಎಲ್ಲ ಸ್ವಲ್ಪ ಮಳೆ ಬಂದಿಲ್ಲ ಸರ್, ಎಲ್ಲ ಬಹಳ ತೊಂದರೆಯಲ್ಲಿದ್ದೀವಿ. ಏನ್ ಮಾಡೋದ್ರಿ, ಎಲ್ಲ ರೈತರಿಗೆ ಮಳೆ ಚೆನ್ನಾಗಿ ಬರ್ಲೈತೆ ಅಂದ್ರೆ ನಾವು ಬರ್ಕೋತಾ ಇದ್ದೀವಿ.
0: ಗೀತೆ ಗೀತೆ ಮೂಲಕ ಬರ್ಲಿ
1: ಬರ್ತಾ ಇದ್ರಿ, ಎಲ್ಲ ತೊಗೊಂಡ್ ಅಷ್ಟೇ ಬರ್ತಾರಿ. ಬೆಳಗ್ಗೆ ಅನುಕೂಲ ಮಾಡ್ಕೊಂಡಿದ್ದಾರೆ. ಹಾ ರೀ,
0: ಹೌದು, ಅದೇ ಬರ ಟೈಮಲ್ಲಿ ಬಂದ್ರೆ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ವೇಸ್ಟ್.
1: ಮುಂದಿನ ಬೇಸಿಗೆ ತಕ್ಕ ಬಹಳ ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ ಸರ್. ಮಳೆ ಬರ್ಲಿಲ್ಲ ಅಂದ್ರೆ ನೀರಿನ ತೊಂದರೆ ಆಗ್ತದ್ರಿ, ಎಲ್ಲ ಸಮಸ್ಯೆ ಆಗ್ತದೆ.
0: ಹೌದು, ಎಲ್ಲಿನೂ ಇದ್ದಾಗ ಹೀಗೇನೆ ಫಿಕ್ಸ್ ಇರಲ್ಲ, ಟೈಮಿಂಗ್ಸ್ ಎಲ್ಲ ಹೇಗೆ ಅಂತ ಹೇಳಕ್ ಆಗೋದಿಲ್ಲ. ರೈತರಿಗಂತೂ ದೊಡ್ಡ ಹೊಡೆತ, ಮಳೆ ಯಾವಾಗಾರು ಬರ್ಬೋದು ಒನ್ ಟೈಮ್ಲಿ, ಬಟ್ ರೈತರಿಗೆ ಅವ್ರ ಪ್ಲಾನ್ ತಕ್ಕಂಗ್ ಬರೋದಿಲ್ಲ. ಅವಾಗ ಬೆಳೆ ಆಗ್ತಾಗ ಫಲ ನೀಡೋ ಸಂದರ್ಭ ಆದಾಗ ಒಂದಷ್ಟು ಅದ ಮಳೆಗಳು ಬೇಕಾಗುತ್ತೆ, ಅವು ಬೇರೆ ಬೇರೆ ಟೈಮಲ್ಲಿ ಬಂದ್ರೆ ಕಷ್ಟ ಆಗುತ್ತೆ. ಓಕೆ, ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ ಶಿವಲಿಂಗಪ್ಪ ಅವರೇ. ಓಕೆ, ನಿಮಗೆ ನಮಗೆ ಎಲ್ಲರಿಗೋಸ್ಕರ ಈ ಒಂದು ಗೀತೆನ ಕೇಳಿ ಬರೋಣ, ಬನ್ನಿ.
1: ಎಂಜಾಯ್ ಮಾಡೋಣ.

0: ನಮ್ಮ ನೆಲದ ಶೌರ್ಯ ತ್ಯಾಗದ ಗುರುತಿದು,
1: ನಮ್ಮ ನಾಡಿನ ಶಾಂತಿ ಸತ್ಯದ ಕುರುಹಿದು,
2: ನಮ್ಮ ಮಣ್ಣಿನ ಸಮೃದ್ಧತೆಯ ಪ್ರತೀಕವಿದು,
3: ನಮ್ಮ ದೇಶದ ಗತಿಶೀಲತೆಯ ಹೆಸರಿದು.
4: ಇದುವೇ ನಮ್ಮ ರಾಷ್ಟ್ರಧ್ವಜ.
3: ಈ ಸ್ವಾತಂತ್ರ್ಯ ದಿನದಂದು ನಮ್ಮ ತ್ರಿವರ್ಣ ಧ್ವಜವನ್ನು ನಮ್ಮ ನಮ್ಮ ಮನೆಗಳ ಮೇಲೆ ಹಾರಿಸೋಣ.
0: ನಮ್ಮ ದೇಶದ ಬಾವುಟವನ್ನು ಬಾ ನಗಲದ ಕೀರ್ತಿ ಶಿಖರದಿ ಮೆರೆಸೋಣ.
1: ನಮ್ಮ ರಾಷ್ಟ್ರಧ್ವಜ
2: ನಮ್ಮ ಹೆಮ್ಮೆ.
3: ಮನೆ ಮನೆಗಳಲ್ಲೂ ತ್ರಿವರ್ಣ,
0: ಪ್ರತಿ ಮನೆಯಲ್ಲೂ ತ್ರಿವರ್ಣ.
5: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಬನ್ನಿ. ಹಲೋ
6: ಹಲೋ,
5: ನಮಸ್ತೆ. ಯಾರು?
6: ಪವಿತ್ರ ಅಂತ ಹೇಳಿ ಸರ್, ಬೆಂಗಳೂರಿಂದ.
5: ಪವಿತ್ರ ಅವರೇ, ಸ್ವಲ್ಪ ವಾಯ್ಸ್ ಅನ್ನ ಜಾಸ್ತಿ ಮಾಡಿ. ಹೇಗಿದ್ದೀರಾ?
6: ಆರಾಮಿದ್ದೀನಿ ಸರ್.
5: ರೇಡಿಯೋಯಿಂದ ದೂರ ಬನ್ನಿ. ಲೌಡ್ ಸ್ಪೀಕರ್ ಆನ್ ಮಾಡಿದ್ರೆ ಆಫ್ ಮಾಡಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರ ತಾವು?
6: ಸರ್, ಭಕ್ತ ಕನಕದಾಸ.
5: ಭಕ್ತ ಕನಕದಾಸದ ಯಾವ ಗೀತೆ?
6: ಯಾವ್ದಾದ್ರೂ ಹಾಕಿ ಸರ್, ಎಲ್ಲ ಸಾಂಗ್ಸ್ ತುಂಬಾ ಚೆನ್ನಾಗಿವೆ.
5: ಎಲ್ಲ ಗೀತೆಗಳು ಇಷ್ಟ. ಏನ್ ಮಾಡ್ತಿರೋದು ಪವಿತ್ರ ಅವರು?
6: ಹೌಸ್ ವೈಫ್ ಸರ್.
5: ಹೌಸ್ ವೈಫಾ? ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ ಪವಿತ್ರ ಅವರೇ.
6: ಥ್ಯಾಂಕ್ ಯು ಸರ್.
7: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲ

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ. ಹಲೋ,
1: ಹಲೋ ಹೇಳಿ ಸರ್. ನಮಸ್ತೆ.
0: ನಮಸ್ತೆ ಸರ್, ಯಾರು, ಎಲ್ಲಿಂದ?
1: ಸರ್, ನನ್ನ ಹೆಸರು ರಾಮು ಅಂತ.
0: ಹೇಗಿದ್ದೀರಾ ರಾಮು ಅವರೇ?
1: ನಾನು ಸೂಪರ್ ಆಗಿದ್ದೀನಿ ಸರ್.
0: ನಾನು ಚೆನ್ನಾಗಿದ್ದೀನಿ.
1: ನಾನು ನಿಮ್ ಜೊತೆ ಮಾತಾಡಿದೆ, ಒಂದು ಖುಷಿ ಆಯ್ತು ಸರ್.
0: ನನಗೂ ಖುಷಿ ಆಗ್ತಿದೆ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ನಾನು ಒಬ್ಬ ಬ್ಲೈಂಡ್.
0: ಹಾ ಹಾ,
1: ನಮ್ಮ ವೈಫ್ ಬ್ಲೈಂಡ್, ಅವರು ಸರಳ ಅನ್ಬಿಟ್ಟು. ಅದಕ್ಕೆ ಇವತ್ತು ಅಪ್ಪು ಬಸ್ ಚಲಿಸೋ ಮೂಲಗಳಿಂದ ಕಾಣದಂತೆ ಮಾಯವಾದ ಆ ಸಾಂಗ್ ಬೇಕಾಗಿದೆ ಸರ್.
0: ಖಂಡಿತ ಪ್ರಸಾರ ಮಾಡ್ತೀನಿ. ಏನ್ ಮಾಡ್ತಿರತ್ತ?
1: ನಾನು ಒಂದು ಪ್ರೈವೇಟ್ ಕಂಪನಿ, ಮೆಡಿಕಲ್ ಕಂಪನಿ ಇದೆ, ಅಲ್ಲಿ ಎಂಪ್ಲಾಯ್ ಆಗಿದ್ದೀನಿ ಸರ್. ನಾನು ನಮ್ಮ ವೈಫ್ ಮಗಳು ಬಂದು ಫಿಸಿಯೋಥೆರಪಿ ಡಾಕ್ಟರ್ ಮಾಡ್ತಾ ಇದ್ದಾರೆ.
0: ನೈಸ್, ವೆರಿ ನೈಸ್.
1: ಮಗ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಬೂಮ್ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದಾನೆ.
0: ವೆರಿ ಗುಡ್.
1: ಅದೇ ನನ್ನ ಮಕ್ಕಳಿಗೆ ಅಪ್ಪು ಅಂದ್ರೆ ತುಂಬಾ ಇಷ್ಟ. ಅದೇ ನನ್ನ ಮಗ ಡಾಕ್ಟರ್ ರಾಜ್ಕುಮಾರ್ ಅವರು 2004
0: ಹೌದು,
1: ಅವರೇ ನಾಮಕರಣ ಮಾಡಿ ಹೆಸರಿಟ್ಟರು ಗುರುರಾಜ್ ಅಂತ.
0: ಓ ಹೌದಾ, ಪುಣ್ಯವಂತರು.
1: ಅದೇ ನಾವಲ್ಲ ಸರ್, ನನ್ನ ಮಗ ಪುಣ್ಯ ಮಾಡಿದ್ದಾನೆ.
0: ಅಲ್ಲಲ್ಲ, ನಿಮ್ಮ ಮೂಲಕ. ಹೌದು, ಬಹಳ ಖುಷಿ ಆಯ್ತು. ಸರಳ ರಾಮು ಅವರ ಸುಂದರವಾದ ಸಂಸಾರದ ಕಥೆಯನ್ನ ಕೇಳಿ ಅದರಲ್ಲಿ ರಾಜ್ಕುಮಾರ್ ಅವರು ಇರೋದ್ ಕೇಳಿ ಇನ್ನೂ ಖುಷಿ ಆಯ್ತು.
1: ಸರ್, ನಮ್ಗೆ ಎಷ್ಟು ಖುಷಿ ಆಯ್ತು. ಅವ್ರದ್ದು ಬರ್ತಾರೆ ಇತ್ತು.
0: ಹೌದು ಹೌದು,
1: ಅವ್ರ ಬರ್ತಾರೆ. ನಾವು ನಮ್ಮ ಮೈಸಲ್ಲ ಹೋದಾಗ ತುಂಬಾ ನಮ್ಮ ಮೇಲೆ ಹೆಗ್ಲೆಲ್ಲ ಹೆಗ್ಲ ಮೇಲೆ ಕೈ ಹಾಕೊಂಡು ಅಷ್ಟು ಪ್ರೀತಿಯಿಂದ ಮಾತಾಡಿ ಅಪ್ಪು ಇದನ್ನ ಅಪ್ಪು ಬಸ್ ನನ್ ಮಗನ ಸರ್ ಒಂದು ಸುಮಾರು 3-4 hours ನಮ್ ಕೈ ಕೊಟ್ಟೆ ಇರ್ಲಿಲ್ಲ.
0: ಮಹಾನ್ ಭಾವನೆ ಆಗಿ ಬಿಡಿ.
1: ಅವರು ಖಂಡಿತ ಅವ್ರ ದೇವರು ಸರ್ ಅಪ್ಪು.
0: ಹೌದು
1: ಅಪ್ಪು ಖಂಡಿತ. ಇವತ್ತ 7 crore ಕನ್ನಡಿಗರಿಗೆ ಅವರು ನಿಜವಾಗ್ಲೂ ಸರ್ ದೇವಸ್ಥಾನ ಗೊತ್ತಿಲ್ಲರ. ಇವತ್ತ ನಮ್ಮ ಮನೆಗಳಲ್ಲಿ ಅಪ್ಪುದೇ ಫಸ್ಟ್ ಪೂಜೆ. ನಮ್ಮ ಮೇಲೆ ಫೋಟೋ, ದೊಡ್ಡದ ಫೋಟೋ ಇಟ್ಟಿದೀವಿ. ನನ್ನ ಮಗ ನನ್ನ ಮಗಳು ಅಲ್ಲೇ ಹೋದ್ರು, ಅವ್ರು ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಅವ್ರಿಗೆ ಹೋಗಿದ್ರು.
0: ಸರ್, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ನೋಡಿ, ಎಲ್ಲಾ ನ್ಯೂನತೆಗಳನ್ನ ಮೆಟ್ಟಿ ನಿಂತು ಒಂದು ಸುಂದರವಾದ ಬದುಕನ್ನ ಕಟ್ಕೊಂಡಿದ್ದೀರಾ, ಅದಕ್ಕೆ ಖುಷಿ ಆಯ್ತು. ನಿಮ್ಮ ಸುಂದರವಾದ ಬದುಕು ಹೀಗೆ ಮತ್ತಷ್ಟು ಸುಂದರವಾಗ್ತಾನೆ ಹೋಗ್ಲಿ ಅಂತ ಆಶಿಸ್ತೀನಿ ನಾನು.
1: ನನಗೂ
0: ಖುಷಿ ಆಯ್ತು. ನಿಮ್ಮ ಮೆಚ್ಚಿನ ನಿಮ್ಮ ಅಪ್ಪು ಬಾಸ್ ಅವರ ಗೀತೆ ಬರ್ತಾ ಇದೆ ಕೇಳಿ. ಶುಭ ದಿನ.

0: ಈ ಸಾಂಗು ಅಪ್ಪುವರು ಹಾಡಿರೋದು ಅಷ್ಟು ಇಷ್ಟ, ಆದರೆ ಈ ಲಾಸ್ಟಲ್ಲಿ ಬರೋ ತಮಟೆ ಬೀಟ್ ಭಾಳ ಇಷ್ಟ ಆಗುತ್ತೆ ಸ್ನೇಹಿತರೆ. ಒಂದೆರಡು ಸ್ಟೆಪ್ಪನ್ನು ಹಾಕ್ಬಿಡ್ಬೋದು ಅಂತ ತಮಟೆ ಬೀಟ್ ಅದು. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ, ಬನ್ನಿ. ಹಲೋ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ?
1: ನನ್ನ ಹೆಸರು ನಾಗಲಿಂಗ, ಬೆಂಗಳೂರಿಂದ.
0: ಹೇಗಿದ್ದೀರಾ ನಾಗಲಿಂಗ ಅವರೇ?
1: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ದೇವರ ದುಡ್ಡಿಂದ ನಾನು ಎಂಬ ನೀತಿ ಸರ್.
0: ಖಂಡಿತ ಪ್ರಸಾರ ಮಾಡ್ತೀನಿ. ಏನ್ ಮಾಡ್ತೀರಾ ತಾವು?
1: ನಾನು ಐಟಿ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಸರ್. ನಾನು ಯಾವಾಗ್ಲೂ ಹೊಸಪೇಟೆ FM ಕೇಳ್ತಾ ಇದ್ದೆ. ನಂದು ಗಂಗಾವತಿ ಮೂಲತಃ. ಈಗ ಇಲ್ಲಿ ಬೆಂಗಳೂರು ಬಂದ್ಮೇಲೆ ಇಲ್ಲಿ ಬೆಂಗಳೂರು ಕೇಂದ್ರಕ್ಕೆ ಬಂದಿದ್ದೀನಿ.
0: ಬಹಳ ಖುಷಿ ಆಯ್ತು. ಎಲ್ಲಿ, ಗಂಗಾವತಿಲೇನಾ ಮೂಲತಃ?
1: ಹೌದು ಸರ್, ಗಂಗಾವತಿ.
0: ನಿಮ್ಮ ಸ್ನೇಹಿತರಿಗೂ ಕೇಳಿಸ್ತೀರಾ ಐಟಿ ಅಂದ್ರೆ? ಕೇಳಿಸಿ. ನಮ್ಮ ವಿವಿಧ ಭಾರತೀಯ
1: ವರ್ಕ್ ಫ್ರಮ್
0: ಹೋಮ್. ಓಕೆ, ಆಫೀಸ್ ಹೋಗೋದೇ ಇಲ್ಲ.
1: ನಾನು ಹೇಳ್ತೀನಿ ಕೇಳುವಂತ ಎಲ್ರಿಗೂ. ಸ್ನೇಹಿತರು ಇದಾರೆ ಕೆಲವೊಂದು ಊರಲ್ಲೆಲ್ಲ, ನಮ್ಮ ಅಪ್ಪ ಚಿಕ್ಕವರು ಇದ್ದಾಗಿಂದ ಕೇಳ್ತಾನೆ ಬೆಳೆದಿದ್ದು. ಹಾಗೆ ಹೊಸಪೇಟೆ FM ನಂಗೆ ತುಂಬಾ ಇಷ್ಟ.
0: ನಮ್ಮ ನಾರ್ತ್ ಕರ್ನಾಟಕದ ಅನೇಕ ಲಿಸ್ನರ್ಸ್ ರೇಡಿಯೋನ ಅವರು ಅವರ ಜೀವನದ ಅವಿಭಾಜ್ಯ ಅಂಗ ಮಾಡ್ಕೊಬಿಟ್ಟಿದ್ದಾರೆ. ಬಹಳ ಖುಷಿ ಆಯ್ತು. ಖಂಡಿತ ಖಂಡಿತ, ನನಗೂ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಹೀಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು.
0: ಬಾಯ್.

ನಾಶವಾಯಿತು. ನೀನೇಜಂಬ ನೀತಿ ನಿಜವಾಯಿತು, ನಾನೇಜಂಬ ಭಾವ ನಾಶವಾಯಿತು.

0: ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಬನ್ನಿ. ಹಲೋ.
1: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಯಾರು ಇಲ್ಲಿಂದ?
1: ಶೋಭಾ ಅಂತ ಸರ್, ಹಾಸನಿಂದ.
0: ಶೋಭಾ ಅವರೇ, ಹೇಗಿದ್ದೀರಾ?
1: ನಾನು
0: ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಸರ್, ನನ್ನ ಮಗನಿಗೆ ಒಂದು ಬರ್ಡೇ, ಹಾಗಾಗಿ ಒಂದು ಬರ್ಡೇ ವಿಶ್ ಸಾಂಗ್ ಕೇಳೋಣ ಅಂತ ಅನ್ಕೊಂಡಿದ್ದೀನಿ.
0: ಯಾವ ಗೀತೆ?
1: ವಿಘ್ನೇಶ್ ವಾಹನದ ಒಂದು ಸಾಂಗ್ ಕೇಳಿದ್ದೀನಿ ಸರ್. ಅದು ಇದೆಯಾ ಏನೋ ನಂಗೆ ಗೊತ್ತಿಲ್ಲ. ನಿಮ್ಮ ಇದ್ರಲ್ಲಿ ಜಯವೇ ನಮಗೆ ಅಂತ ಒಂದು ಸಾಂಗ್ ಇದೆ, ವಿಘ್ನೇಶ್ವರ ಇರುವಾಗ ನಮಗೆ ಭಯವಿಲ್ಲ ಅಂತ.
0: ಎಷ್ಟು ಜನಕ್ಕೆ ಅವರು ಹಾಡಿರೋದು? ಖಂಡಿತ ಪ್ರಸಾರ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಮಗ ಅವ್ರಿಗೆ ನಮ್ಮ ಕಡೆಯಿಂದ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ.
1: ಥ್ಯಾಂಕ್ ಯು ಸರ್.
0: ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮುಂದಿನ ಹಾಗೂ ಕೊನೆಯ ಕರೆ ಯಾರು ಮಾಡಿದ್ರ ನೋಡೋಣ ಬನ್ನಿ. ಹಲೋ
1: ಸರ್, ನಮಸ್ತೆ.
0: ನಮಸ್ತೆ, ಯಾರು ಎಲ್ಲಿಂದ?
1: ಸರ್, ನನ್ನ ಹೆಸರು ಗೌರಮ್ಮ ಅಂತ, ಅಂದ್ರಹಳ್ಳಿಯಿಂದ.
0: ಹೇಗಿದ್ದೀರಾ ಗೌರಮ್ಮ ಅವರೇ?
1: ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಸರ್, ನಮ್ಮ ಶ್ರೀನಿವಾಸ ಕಲ್ಯಾಣದಿಂದ ಪೌಡಿಸು ಪರಮಾತ್ಮ.
0: ಪೌಡಿ ಒಳ್ಳೆ ಗೀತೆನ ಕೇಳಿದ್ರೆ, ಆದ್ರೆ ಮಠ ಮಠ ಮಧ್ಯಾಹ್ನ ಎಲ್ಲರನ್ನು ಮಲಗಿಸ್ತಾ ಇದ್ರಲ್ಲ, ಸರಿನಾ? ಸರಿ ಆಯ್ತು. ಏನ್ ಮಾಡ್ತೀರ ತಾವು?
1: ವ್ಯಾಪಾರ ಮಾಡ್ತಾರಲ್ಲ ಸರ್, ಅವ್ರಿಗೆ ಹೂವು ಕಟ್ಕೊಡ್ತೀನಿ.
0: ಓಕೆ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ ಗೌರಮ್ಮ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ
1: ನಮ್ಗೆ ಖುಷಿ ಆಯ್ತು ಸರ್. ನಿಮ್ ಜೊತೆ
0: ಕೇಳಿ.

ಇದಾಗಿತ್ತು ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಕರೆ ಮಾಡಿ ಭಾಗವಹಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 1 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಣೆ ಮಾಡಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಷಯವನ್ನು ತಿಳಿಸಿದ್ದಾರೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನವದೆಹಲಿಯಲ್ಲಿ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಕೈಗೊಂಡ ಕ್ರಮದ ಕುರಿತಂತೆ ಸಂಸತ್ತಿನಲ್ಲಿ ಉತ್ತರಿಸಲು ಸಿದ್ದ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಚರ್ಚೆ ನಡೆಯದಂತೆ ವಿರೋಧ ಪಕ್ಷಗಳು ಉದ್ದೇಶಪೂರ್ವಕವಾಗಿ ಗದ್ದಲ ಉಂಟು ಮಾಡುತ್ತಿವೆ ಎಂದು ಆರೋಪಿಸಿದ್ದಾರೆ. ಪುಕೆಟ್ನಿಂದ ದೆಹಲಿಗೆ ಆಗಮಿಸುತ್ತಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಉಂಟಾದಂತಹ ಸಮಸ್ಯೆಗೆ ಪೈಲಟ್ ಮಾದಕ ವಸ್ತು ಸೇವಿಸಿರುವ ಬಗ್ಗೆ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಕಳವಳ ವ್ಯಕ್ತಪಡಿಸಿವೆ. ಪೈಲಟ್ ವಿರುದ್ದ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿವೆ. ಟಾಟಾ ಸಮೂಹದ ಅಧ್ಯಕ್ಷ ಸ್ಥಾನಕ್ಕೆ ಎನ್ ಚಂದ್ರಶೇಖರನ್ ರಾಜೀನಾಮೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಬೀದರ್ ಜಿಲ್ಲೆಯ 5 ಕೃಷಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ರಸ್ತೆ ಅಪಘಾತದ ಬಗ್ಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮುಂಬೈನ ಘಾಟ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ನವದೆಹಲಿಯಲ್ಲಿ ಸೆಪ್ಟೆಂಬರ್ನಲ್ಲಿ ಭಾರತದ ವಿರುದ್ದ ಅಫ್ಘಾನಿಸ್ತಾನ ಟಿ20 ಸರಣಿಯನ್ನು ಆಯೋಜನೆ ಮಾಡಲಿದೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಟಿ20 ಸರಣಿ ನಡೆಯಲಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವಂತಹ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2 ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಉಜ್ಬೇಕಿಸ್ತಾನದ ಜವೋಖೀರ್ ಸಿಂದಾರೋ ವಿರುದ್ದ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
4: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
7: ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ ಸ್ನೇಹಿತರೆ. ಜಗದಾಂಬಿಕಾ ಹಂಸವೇಣಿಯವರು ಮತ್ತಿಕೆರೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸರು ಎಸ್ ಕಾಲೋನಿ ಧಾರವಾಡದಿಂದ, ಸ್ವರೂಪ್ ಲೋಕೇಶ್ ಅವರು ಕುಣಿಗಲಿಂದ, ಹಾಗೆ ನಂಬರ್ ಎಂಡಿಂಗ್ 24198, ಹಾಗೆ NM ಖರ್ಜಗಿ ಮುರುಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರಾಜು ಅವರು ಗೊರ್ಲಡ್ಕು ಹಿರಿಯರು ತಾಲೂಕು ಚಿತ್ರದುರ್ಗದಿಂದ, ಸುಜಾತ ಆರ್ಗಣೇಶ್, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ವಿಮರ್ಶ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ಮೋನಿಕಾ ಅವರ ಸಂದೇಶ ಹಾಸನದಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಾಗೆ ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೀತಾ ಜೋಶಿ ಅವರು ಕಲಬುರಗಿಯಿಂದ ಗೀತೆಗಳ ಆಯ್ಕೆಯನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಯಾರಿದು, ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಬೆಳಕಿನ ಚೆಲುವೆ ಸೋನಾ ಮೊಂಟೇರೋ ಅವರ ಕುರಿತಾದ ಮಾಹಿತಿ, ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಯಾರಿದು, ಮಮತಾ ಮೇಘಧ್ರುವ ಬಡ್ನಿಕೇಶೊಬ್ಬರ ಹುಬ್ಳಿಯಿಂದ ಮೆಚ್ಚುಗೆ ಆ ಸಂದೇಶವನ್ನು ಕಳಿಸಿದ್ದಾರೆ ಕಲಾಭಾರತಿ ಕಾರ್ಯಕ್ರಮದ ಕುರಿತು. ಹಾಗೆ ಮಂಜುಳಾ ಮುನಿಯಪ್ಪ ಪಂದ್ರಪಾಳೆ ಮೈಸೂರು ರಸ್ತೆಯಿಂದ ಮನಮೋಹಕ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಕಲಾಭಾರತಿ ಹಾಗೂ ಕರೆಗೊಂದು ಹಾಡು, ಕೇಳುಗರ ಹಾಡು ಇಷ್ಟ ಆಯಿತು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮಯೂರ ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಚಿದಾನಂದ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ ಗೀತೆಯೊಂದನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೀದರ್ ಗಣೇಶನಗರದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಗೀತೆಯೊಂದನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಬಹಳ ಖುಷಿಯಾಯಿತು ನಿಮ್ಮ ಈ ಭಾವ. ಇತರ ನಿಮ್ಮ ಸ್ನೇಹಿತರಿಗೂ ಅವಕಾಶವನ್ನು ಮಾಡಿಕೊಡಿ, ನೀವೇ ಆ ಥರ ಓನರ್ಶಿಪ್ ತೊಗೊಂಡ್ರೆ ಬಹಳ ಖುಷಿಯಾಗುತ್ತೆ. ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ NS ಬಡಾವಣೆ ವಸ್ತುರುಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಅವರ ಸಂದೇಶ ಬಂದಿದೆ, ಎಲ್ಲ ಗೀತೆಗಳು ಎಲ್ಲರ ಮೆಚ್ಚಿನ ಗೀತೆಗಳು, ನಮಗೂ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ವಾಸುಕಿ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಪ್ರಯತ್ನ ಮಾಡ್ತೀರಿ ವಾಸುಕಿ ಅವರೇ. ಹಾಗೆ ಮುಂದಿನ ಸಂದೇಶ ನವೋದಯ ನಾಗರಾಜ್ ಅವರ ಸಂದೇಶ ಬಂದಿದೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಒಳ್ಳೊಳ್ಳೆ ಗೀತೆಯನ್ನು ಕೇಳಿದ್ರು ನಮ್ಮ ಕೇಳುಗರು ಅಂತ ಹೇಳ್ತಾ ಇದ್ದಾರೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾಗಿ ಪ್ರತಿ ಕೇಳುಗರನ್ನು ತಾಳ್ಮೆಯಿಂದ ಅವರ ಯೋಗಕ್ಷೇಮ ವಿಚಾರಿಸಿ ಅವರ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುತ್ತಿರುವ ನಿರೂಪಕರಿಗೆ ಅಭಿನಂದನೆಗಳು ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಎಲ್ಲ ಹಾಡುಗಳು ಚೆನ್ನಾಗಿದೆ ಹಾಗೂ ನಿಮ್ಮ ನಿರೂಪಣೆ ಇಷ್ಟ ಆಯಿತು ಅಂತ ನವೀನ್ ಕಾವ್ಯ ವ್ಯೂವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ, ಕರೆಗೊಂದು ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು ಅಂತ ಎಂ ಈಶಣ ಮುತ್ತಿಗಾರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. GS ಚಂದನ್ ಅವರು ಚಿತ್ರದುರ್ಗದಿಂದ, ಇಂದು ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರಿ ಸಂತೋಷ್. ಹಾಗೆ ನಮ್ಮ ಕೇಳುಗರ ಜೊತೆ ಒಂದೇ ಸಮನೆ, ಯಾರ ಜೊತೆ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ, ಹಾಗೆ ಮಾತಾಡಿದ್ರಿ ಮತ್ತು ಕೊನೆ ಹಾಡನ್ನು ಪೂರ್ಣ ಪ್ರಸಾರ ಮಾಡಿದ್ರಿ, ಖುಷಿಯಾಯಿತು. ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳಿ ಅಂತ ಯು, ಥ್ಯಾಂಕ್ ಯು ನಿಮ್ಮ ಅಭಿಮಾನದ ಮಾತುಗಳಿಗೆ ಚಂದನ್ ಅವರೇ. ಹಾಗೆ ಶಿವಲಿಂಗ ಹಿರೇಮಠ ಅವರ ಮೆಚ್ಚುಗೆ ಸಂದೇಶ ಬಂದಿದೆ. ಅಥಣಿಯ ಅನಿತಾ ಚಂದ್ರಕಾಂತ್ ಅವರ ಸಂದೇಶ ಬಂದಿದೆ. ಹಾಗೆ ಮಾಧವನ್ ಅವರು ಚೆನ್ನೈಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ನಂದಿನಿ ಕುಮಾರ್ ಚನ್ನಪಟ್ಟಣ ಹೊಂಗನೂರಿನಿಂದ, ತುಂಬ ಚೆನ್ನಾಗಿತ್ತು, ನಾನು ಟ್ರೈ ಮಾಡಿದೆ, ಮಾತಾಡೋಕ್ಕೆ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಯತ್ನವನ್ನು ಮಾಡಿ ನಂದಿನಿಯವರೇ, ತಲೆ ಕೆಡಿಸ್ಕೋಬೇಡಿ, ಸಿಕ್ಕೇ ಸಿಗುತ್ತೆ ಮತ್ತೊಮ್ಮೆ ಅವಕಾಶ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಹಳ ಧನ್ಯವಾದ. ಹಾಗೆ ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರ ಸಂದೇಶ, ಇಂದಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕರೆಗೊಂದು ಹಾಡು ಚೆನ್ನಾಗಿ ಮೂಡಿ ಬಂತು, ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂದರೆ ಕರೆ ಸಿಗುವುದಿಲ್ಲ ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ. ಬಹಳ ಬೇಸರ ಆಯಿತು. ಹಾಗೆಲ್ಲ ಅನ್ಕೋಬೇಡಿ, ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿ ಪೂರ್ಣಿಮಾ ಅವರೇ, ನಿಮ್ಮ ಜೊತೆ ಮಾತನಾಡುವಂಥ ಅವಕಾಶವನ್ನು ನಮಗೆ ನೀವು ಕೊಡಿ, ಮತ್ತೆ ಕರೆಯನ್ನು ಮಾಡಿ, ಲೈನ್ ಸಿಕ್ಕಿದಾಗ ಮಾತನಾಡೋಣ, ಓಕೆನಾ? ಹಾಗೆ ಗೀತೆಯೊಂದನ್ನು ಮೆಚ್ಚಿ ರತ್ನ ಅವರ ಸಂದೇಶ ಬಂದಿದೆ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.
4: ನಮ್ಮ ನೆಲದ ಶೌರ್ಯ ತ್ಯಾಗದ ಗುರುತಿದು,
5: ನಮ್ಮ ನಾಡಿನ ಶಾಂತಿ ಸತ್ಯದ ಕುರುಹಿದು,
8: ನಮ್ಮ ಮಣ್ಣಿನ ಸಮೃದ್ಧತೆಯ ಪ್ರತೀಕವಿದು,
9: ನಮ್ಮ ದೇಶದ ಗತಿಶೀಲತೆಯ ಹೆಸರಿದು,
10: ಇದುವೇ ನಮ್ಮ ರಾಷ್ಟ್ರಧ್ವಜ.
9: ಈ ಸ್ವಾತಂತ್ರ್ಯ ದಿನದಂದು ನಮ್ಮ ತ್ರಿವರ್ಣ ಧ್ವಜವನ್ನು ನಮ್ಮ ನಮ್ಮ ಮನೆಗಳ ಮೇಲೆ ಹಾರಿಸೋಣ.
4: ನಮ್ಮ ದೇಶದ ಬಾವುಟ

0: ಬಾ ನಗಲದ ಕೀರ್ತಿ ಶಿಖರದಿ ಮೆರೆಸೋಣ.
1: ನಮ್ಮ ರಾಷ್ಟ್ರ ಧ್ವಜ,
2: ನಮ್ಮ ಹೆಮ್ಮೆ,
3: ಮನೆ ಮನೆಗಳಲ್ಲೂ ತ್ರಿವರ್ಣ,
0: ಪ್ರತಿ ಮನೆಯಲ್ಲೂ ತ್ರಿವರ್ಣ.
4: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಕಾರ್ಯಕ್ರಮವನ್ನು ಮೆಚ್ಚಿ ಮತ್ತೊಂದು ಮೆಚ್ಚುಗೆ ಸಂದೇಶ ಬಂದಿದೆ. ಸ್ವರೂಪ್ ಲೋಕೇಶ್ ಅವರು ಕುಣಿಗಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನಿಮ್ಮ ಮಾಹಿತಿಗೂ ಧನ್ಯವಾದ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಸ್ನೇಹಿತರೆ, ಸ್ಟುಡಿಯೋ ಸಮಯ ಇನ್ನೇನು 1:10 ಆಗಲಿದೆ. 1:10 ನಿಮಗೆಲ್ಲ ಗೊತ್ತಿದೆ ಎಲ್ಲ ವಾರ್ತೆಗಳು. ವಾರ್ತೆಗಳ ನಂತರ ನಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿಧ ಭಾರತಿ ಆಕಾಶವಾಣಿ ಕನ್ನಡ.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಗೆಲುವು. ವಾರ್ತೆಗಳ ವಿವರ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು, ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ನೀಟ್ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಆಗಮಿಸಿ ಸ್ಪಷ್ಟತೆ ನೀಡಬೇಕೆಂದು ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ನಿರಂತರ ಘೋಷಣೆ ಕೂಗಿದರು. ಗೃಹ ಸಚಿವರು ವಿಸ್ತೃತ ಚರ್ಚೆಗೆ ಸಿದ್ದರಿದ್ದಾರೆ ಎಂದು ಸರ್ಕಾರ ತಿಳಿಸಿದರೂ, ಗದ್ದಲ ಶಮನವಾಗದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು 2:00 ಮುಂದೂಡಿದರು. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ವಿಧೇಯಕ 2026 ಹಾಗೂ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ವಿಧೇಯಕಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಅವರ ವಿರುದ್ಧ ಮಹಿಳಾ ಸದಸ್ಯೆಯೊಬ್ಬರು ನೀಡಿದ್ದಾರೆನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ಈ ಮಾತು ತಮ್ಮ ಸಂಸ್ಕೃತಿಗೆ ಎಸಗಿದ ಅಪಮಾನ ಎಂದು ಬ್ರಿಟಾಸ್ ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಸದಸ್ಯರ ಸಂಸ್ಕೃತಿ ಮತ್ತು ಗೌರವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದ್ದು, ಆಕ್ಷೇಪಾರ್ಹ ಹೇಳಿಕೆ ಕುರಿತು ಚರ್ಚಿಸಲು ಸಂಬಂಧಪಟ್ಟವರನ್ನು ತಮ್ಮ ಕೊಠಡಿಗೆ ಕರೆಯಿಸುವುದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಆದರೂ ಎರಡೂ ಕಡೆಗಳಿಂದ ಗದ್ದಲ ಮುಂದುವರೆದಿದ್ದರಿಂದ ರಾಜ್ಯಸಭೆ ಕಲಾಪವನ್ನು 2:00 ಮುಂದೂಡಲಾಯಿತು. ಕಲಾಪ ಮುಂದೂಡಿಕೆಗೂ ಮುನ್ನ ಶಿಕ್ಷಣ, ಹಣಕಾಸು ಹಾಗೂ ರೈಲ್ವೆ ಸೇರಿದಂತೆ ವಿವಿಧ ಸಚಿವಾಲಯಗಳ ಪ್ರಮುಖ ವರದಿಗಳು ಮತ್ತು ಸಿಎಜಿ ವರದಿಗಳನ್ನು ಸದನದ ಮುಂದಿಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಸೇರಿದಂತೆ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಸಲು ಹಾಗೂ ಸಂಸತ್ ಸದಸ್ಯರು ಎತ್ತುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಸಿದ್ದವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ದವಾಗಿದೆ. ಈ ವಿಷಯದ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು 2:00 ಸಭಾಧ್ಯಕ್ಷರಿಗೆ ನೋಟಿಸ್ ಸಲ್ಲಿಸಬಹುದು. ಇದರಿಂದ ಇಂದು 3:00 ಚರ್ಚೆ ಆರಂಭಿಸಬಹುದು ಎಂದು ಹೇಳಿದ್ದಾರೆ. ಚರ್ಚೆ ಆರಂಭವಾದರೆ ತಾವು ಸದನದಲ್ಲೇ ಕುಳಿತು ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಆಲಿಸುವುದಾಗಿ ತಿಳಿಸಿದ ಅವರು, ಚರ್ಚೆ ಪೂರ್ಣಗೊಂಡ ಬಳಿಕ ನಾಳೆ 3:00 ಚರ್ಚೆಗೆ ಉತ್ತರಿಸಲು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. ಪ್ರತಿಪಕ್ಷಗಳು ಸದನದ ಕಲಾಪ ನಡೆಯಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ ಸಚಿವರು, ಇಂತಹ ಗಂಭೀರ ವಿಷಯದ ಕುರಿತು ಸಂಸದೀಯ ನಿಯಮಾವಳಿಗಳ ಪ್ರಕಾರ ಚರ್ಚೆ ನಡೆಯಬೇಕು ಎಂದು ತಿಳಿಸಿದರು. ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದಲ್ಲದೆ ಇಂದಿಗೂ ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಷ್ಟೀಯ ಗೀತೆಗೆ 150 ತುಂಬಿದ ನೆನಪಿನಲ್ಲಿ ಸಂಸ್ಕೃತಿ ಸಚಿವಾಲಯವು ಆಯೋಜಿಸಿದ್ದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಗೆ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಂದಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ವಿಭಿನ್ನ ಪ್ರದೇಶ, ಭಾಷೆ ಮತ್ತು ಧರ್ಮಗಳ ಜನರನ್ನು ಒಂದಾಗಿ ಬೆಸೆದಿತ್ತು ಎಂದು ಸ್ಮರಿಸಿದರು. ಇದೇ ವೇಳೆ ಹರ್ ಘರ್ ತಿರಂಗ ಅಭಿಯಾನವನ್ನು ಜನಪರ ಚಳವಳಿ ಎಂದು ಬಣ್ಣಿಸಿದ ಅವರು, ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ ಹಾಗೂ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು.

0: ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹರ್ ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಯಾತ್ರೆಯ ನೇತೃತ್ವ ವಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮನ್ಸುಖ್ ಮಾಂಡವೀಯ, ಯಾತ್ರೆಯಲ್ಲಿ 1,000ಕ್ಕೂ ಅಧಿಕ ಮೈ ಭಾರತ್ ಸ್ವಯಂ ಸೇವಕರು ಪಾಲ್ಗೊಂಡು ದೇಶಕ್ಕೆ ದೈಹಿಕ ಕ್ಷಮತೆಯ ಸಂದೇಶ ಸಾರಿದ್ದಾರೆ ಎಂದರು. ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಾಣದಲ್ಲಿ ಸೈಕ್ಲಿಂಗ್ನ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೈಮಗ್ಗ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಲು ನಾವೀನ್ಯತೆ, ಮಾರುಕಟ್ಟೆ ಆಧಾರಿತ ವಿನ್ಯಾಸ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೂತ್ರ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಹೊಂದಿರುವ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಉದ್ಯೋಗದಾತರಾಗಲು ಶ್ರಮಿಸಬೇಕು ಎಂದರು. ಇದೇ ವೇಳೆ ಕೈಮಗ್ಗ ಕ್ಷೇತ್ರದಲ್ಲಿ ಸಂಶೋಧನೆ, ಉದ್ಯಮಶೀಲತೆ ಮತ್ತು ತರಬೇತಿಯನ್ನು ಉತ್ತೇಜಿಸಲು ಗ್ರಾಸಿಮ್ ಇಂಡಸ್ಟ್ರೀಸ್, ಐಎಎಂ ಸಂಬಲ್ಪುರ ಹಾಗೂ ನಿಟ್ರಾ ಸಂಸ್ಥೆಗಳೊಂದಿಗೆ ಪ್ರಮುಖ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು. ಈ ಪುಸ್ತಕವು ರಾಮನಾಥ್ ಕೋವಿಂದ್ ಅವರ ಬಾಲ್ಯದ ದಿನಗಳು, ಸವಾಲುಗಳು ಹಾಗೂ ಭಾರತದ 14ನೇ ರಾಷ್ಟ್ರಪತಿಯಾಗಿ ಸಲ್ಲಿಸಿದ ಸೇವೆ ಒಳಗೊಂಡಂತೆ ಅವರ ಸುದೀರ್ಘ ಸಾರ್ವಜನಿಕ ಜೀವನಾನುಭವಗಳನ್ನು ತೆರೆದಿಡುತ್ತದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ರಾಮನಾಥ್ ಕೋವಿಂದ್ ಅವರ ಮಾರ್ಗದರ್ಶನ ನಮಗೆ ದೊಡ್ಡ ಶಕ್ತಿಯಾಗಿತ್ತು ಎಂದರು. ಈ ಆತ್ಮಕಥನವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮಹತ್ವದ ಕೊಡುಗೆಯಾಗಿದ್ದು, ಯುವ ಪೀಳಿಗೆಯು ಅವರ ಜೀವನ ಪಯಣದಿಂದ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜಕೀಯ ಎಂಬುದು ಕೇವಲ ಅಧಿಕಾರ ಹಿಡಿಯುವ ಮಾರ್ಗವಲ್ಲ, ಬದಲಿಗೆ ದೇಶ ಸೇವೆಯ ಸಾಧನ. ಶಿಕ್ಷಣವು ಜೀವನದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಆಪ್ ಅನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳನ್ನು ಪರಸ್ಪರ ಸಂಪರ್ಕಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬೈನ ಘಾರ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮುಂಬೈ ಅಗ್ನಿಶಾಮಕ ದಳ ನೀಡಿದ ಮಾಹಿತಿಯಂತೆ, ಘಾರ್ಕೋಪರ್ನ ಚಿರಾಗ್ ನಗರದಲ್ಲಿರುವ ಗೌಸಿಯಾ ಚಾಲ್ನಲ್ಲಿ ಬೆಳಗಿನ ಜಾವ ಸುಮಾರು 3:48 ಈ ದುರಂತ ಸಂಭವಿಸಿದೆ. ಗುಡ್ಡದ ಒಂದು ಭಾಗ ಕುಸಿದು 2-3 ಮನೆಗಳ ಮೇಲೆ ಬಿದ್ದಿದ್ದರಿಂದ ಅಪಾರ ಹಾನಿಯಾಗಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಉಜ್ಬೇಕಿಸ್ತಾನದ ಜೆವೋಖಿ ಸಿಂದಾರೋ ವಿರುದ್ದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದು ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯಲ್ಲಿ ಪ್ರಜ್ಞಾನಂದ ಅವರಿಗೆ ಒಲಿದ ಮೊದಲ ಜಯವಾಗಿದೆ. 95 ನಡೆಗಳ ಕಾಲ ನಡೆದ ಸುದೀರ್ಘ ಕಾದಾಟದ ನಂತರ ಪ್ರಜ್ಞಾನಂದ ಜಯದ ನಗೆ ಬೀರಿದರು. ಈ ಗೆಲುವಿನೊಂದಿಗೆ ಅವರು 2 ಪಂದ್ಯಗಳಿಂದ ಒಟ್ಟು 1.5 ಅಂಕ ಕಲೆಹಾಕಿದ್ದಾರೆ. ಟೊರಾಂಟೋದಲ್ಲಿ ನಡೆಯುತ್ತಿರುವ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೊಕೋಗಫ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ರೈಬಾಕಿನಾ ಜಪಾನ್ನ ನವೋಮಿ ಒಸಾಕಾ ವಿರುದ್ದ 4-6, 7-6, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರೆ, ಅಮೆರಿಕದ ಕೊಕೋಗಫ್ ತಮ್ಮ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಎದುರಾಳಿ ಹಿಂದೆ ಸರಿದ ಹಿನ್ನೆಲೆ ನೇರವಾಗಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಮಾಂಟ್ರಿಯಲ್ನಲ್ಲಿ ನಡೆದ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಮೆರಿಕದ ಲರ್ನರ್ ಟಿಯನ್ ಹಾಗೂ ಅಮೆರಿಕದವರೇ ಆದ ಬೆನ್ ಶೆಲ್ಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ

ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟ್ರದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 1:21:41. ಈ ಸಮಯ
1: ಆಟ ಆಡು ನೀ ಆಡು ಆಡು ಆಡಿಯೋಡು
0: ಗೇಮ್ ಶೋ ಕಾರ್ಯಕ್ರಮದ ಸಮಯ.
1: ಆಟ ಆಡು ನೀ ಆಡು ಆಡು
0: ಗೇಮ್ ಶೋ ಕಾರ್ಯಕ್ರಮದಲ್ಲಿಂದು ಬುಧವಾರದ ವಿಶೇಷ ಪದಬಂಧ ಕಾರ್ಯಕ್ರಮದ ಸಮಯ. ಪದಬಂಧ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಪದಬಂಧ ಕಾರ್ಯಕ್ರಮದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ, 9483091029 9483091029. ಏನು ಪದಬಂಧ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಕೊಟ್ಟಿದ್ದೀನಿ. ಹಾಗೆ ಇಂದು ಪದಬಂಧ ಕಾರ್ಯಕ್ರಮದಲ್ಲಿ ಒಂದು ಅಕ್ಷರಗಳನ್ನು ಗೋಜಲು ಮಾಡಿ ಕೊಡಲಾಗುತ್ತೆ ನಿಮಗೆ. ಆ ಅಕ್ಷರಗಳನ್ನು ನೀವು ಸರಿ ಮಾಡಿ ಕೊಟ್ಟರೆ ಒಂದು ಅರ್ಥಪೂರ್ಣವಾದ ಪದಗಳು ಬರುತ್ತೆ. ಹಾಗೆ ಕಾರ್ಯಕ್ರಮಕ್ಕೆ ಮೂರು ಒಂದು ಗೋಜಲು ಮಾಡಿದಂಥ ಪದಗಳನ್ನ ನಿಮಗೆ ಕೊಡ್ತೀನಿ. ಪ್ರಾಯಶಃ ನಮಗೆ ಅಷ್ಟೇ ಸಮಯ ಸಿಗೋದು ಅಂತ ಅನ್ಕೊಂತೀನಿ ನಾನು. ಅಷ್ಟರಲ್ಲಿ ನಾವು ಈ ಒಂದು ಮೂರು ಗೋಜಲಾದ ಪದಗಳನ್ನು ಬಿಡಿಸ್ತಾ ಸಾಗೋಣ. ಈಗಾಗಲೇ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಂಡಿದ್ದೀರಾ. ಮೊದಲನೆಯ ಒಂದು ಗೋಜಲು ಮಾಡಿರುವಂತಹ ಪದವನ್ನು ನಿಮಗೆ ತಿಳಿಸಿ, ಇದರಲ್ಲಿ ಮುಂದಿನ ಒಂದು ಗೀತೆಯನ್ನು ಕೇಳಿಸಿ, ಮತ್ತು ನಿಮ್ಮ ಉತ್ತರಗಳನ್ನ ನೋಡ್ತಾ ಸಾಗೋಣ ನಾವು. ಎರಡು ಪದಗಳಿರುವಂತಹ ಏಳು ಅಕ್ಷರಗಳ ಎರಡು ಪದಗಳಿರುವಂತಹ ಒಂದು ಪ್ರಶ್ನೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇದನ್ನು ಗೋಜಲು ಮಾಡಿ ಹೇಳ್ತೀನಿ ನಾನು, ನೀವು ಅದಕ್ಕೆ ಸರಿಯಾದ ಒಂದು ಆರ್ಡ್ರಲ್ಲಿ ಅದನ್ನು ಕಳಿಸ್ಬೇಕಾಗತ್ತೆ. ಎರಡು ಪದಗಳಿದೆ, ಒಟ್ಟು ಏಳು ಅಕ್ಷರಗಳಿರುವಂಥ ಎರಡು ಪದ. ಹಾಗೆ ನಿಮಗೆಲ್ಲ ಕಾಗುಣಿತ ಚೆನ್ನಾಗಿ ಬಂದರೆ ನಾನು ಅದನ್ನು ಬಳಸ್ತೀನಿ. ತಲೆಕೊಟ್ಟು ಇಳಿ ಗುಡ್ಸು, ಗುಡ್ಸೊಂದು ದೀರ್ಘ, ಕೊಂಬು ಕೊಂಬೊಂದು ದೀರ್ಘ, ಒಟ್ರಸುಳಿ ಒಟ್ರಸುಳಿ ದೀರ್ಘ, ಏತ್ಪ ಎತ್ಪೊಂದು ದೀರ್ಘ, ಐತ್ಪ ಓತ್ಪ ಓತ್ಪೊಂದು ದೀರ್ಘ, ಔತ್ಪ 1:02. ಇದಿಷ್ಟು ಸಹ ಅನುಸಾರ ವಿಸರ್ಗ. ಇದ್ರ ಮೂಲಕ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಈಗ ಕಕ್ಕಲು ಕೊಟ್ಟು ಕಾ ಎರಡನೇ ಕಾಯಿತ್ತು ಅಂದರೆ ಕಾಕಿಳಿ ಕಾ ಅಂತ ಹೇಳ್ತೀನಿ, ನಿಮಗೆ ಅನುಕೂಲ ಆಗುತ್ತೆ. ಕಾಗುಂಟ ಗೊತ್ತಾಗಲಿಲ್ಲ ಅಂದರೂ ಹಾಗೆ ಯಾವುದರ ಒಂದು ಅಕ್ಷರಗಳ ಪದಗಳ ಸಹಾಯವನ್ನು ತೆಗೆದುಕೊಂಡು ನಿಮ್ಗೆ ಹೇಳ್ತೀನಿ. ಸೊ ಡೋಂಟ್ ವರಿ. ಈಗ ಒಂದು ಮೊದಲನೇ ಅಕ್ಷರ ಹೀಗಿದೆ, ಓಕೆನಾ? ಲಾಗೆ ಏತ್ಪ ಕೊಟ್ಟರೆ ಲೇ ಆಗುತ್ತಲ್ವಾ, ಆ ಲೇ ಅಂತ ಕರಿತೀವಲ್ವಾ, ಆ ಲೇ ಮೊದಲನೇ ಲೇ. ಆದರೆ ಏತ್ಪ ದೀರ್ಘ ಇಲ್ಲ, ಏತ್ಪ ಅಷ್ಟೇ, ಲಾಕೇತ್ಪ ಲೇ. ಎರಡನೇ ಅಕ್ಷರ ನಾಗುಡ್ಸು ನೀ, ನೀನು ಅಂತ ಕರಿತೀವಲ್ಲ, ನಿನ್ನ ಅಂತೀವಲ್ಲ, ಆ ನೀ. ಎರಡನೇ ಅಕ್ಷರ ನೀ. ಮೂರನೇ ಅಕ್ಷರ ಮಾಕಿಳ್ಳಿ, ಮಾಕಿಳ್ಳಿ ಮಾ ಬರುತ್ತಲ್ಲ, ಆ ಮಾತೆ ಬರುತ್ತಲ್ಲ, ಆ ಮಾ, ಅದಕ್ಕೆ ಯಾವತ್ತು ಅಂದರೆ ಮ್ಯಾ ಆಗುತ್ತೆ, ಸರಿನಾ? ಮಾಕಿಳ್ಳಿ ಮಾ, ಅದಕ್ಕೆ ಯಾವತ್ತು. ನಾಲ್ಕನೇ ಅಕ್ಷರ ತ, ತಲೆ ಬರುತ್ತಲ್ಲ, ಆತ, ತಕ್ಕಲು ಕೊಟ್ಟು ತ, ತಲೆ ಬರುತ್ತಲ್ಲ, ಆತ. ಹಾಗೆ ಐದನೇ ಅಕ್ಷರ ದ, ದಕ್ಕಲು ಕೊಟ್ಟು ದ, ದರ್ಶನ್ ಬರುತ್ತಲ್ಲ, ಆದ. ಆರನೇ ಅಕ್ಷರ ಕಾಕಿಳ್ಳಿ ಕ, ಕಾರು ಬರುತ್ತಲ್ಲ, ಆ ಕಾಕಿಳಿಕ, ಅದಕ್ಕೆ ಒಂದು ಸೊನ್ನೆ ಅನುಸಾರ, ಸರಿನಾ? ಅದಕ್ಕೊಂದು ಸೊನ್ನೆ ಹಾಕ್ಕೊಳ್ಳಿ, ಕಾಮ್ ಆಗುತ್ತೆ, ಡಾಟ್ ಕಾಮ್ ಬರುತ್ತಲ್ಲ, ಆ ಕಾಮ್ ಕಾಗೆ ಒಂದು ಸೊನ್ನೆ, ಕಾಕಿಳಿಕಾಗೆ. ಆಮೇಲೆ ಮುಂದಿನ ಅಕ್ಷರ ಏಳನೇ ಅಕ್ಷರ ಲಾಗೆ ಲಾವತ್ತು. ಒಟ್ಟು ಏಳು ಅಕ್ಷರದ ಎರಡು ಪದ ಇದು, ಸರಿನಾ? ಮೊದಲನೇ ಅಕ್ಷರ ಹೀಗಿದೆ ಲಾಕೇತ್ ಪಾಲೆ, ಹಾಗೆ ಅದಾದ ನಂತರ ಎರಡನೇ ಅಕ್ಷರ ನೀ, ನಾಗುಡ್ಸು ನೀ, ಮೂರನೇ ಅಕ್ಷರ ಮಾಕಿಳ್ಳಿ ಮಾ, ಅದಕ್ಕೆ ಯಾವತ್ತು, ನಾಲ್ಕನೇ ಅಕ್ಷರ ತಕ್ಕಲು ಕೊಟ್ಟು ತ, ಮೊದಲನೇ ತಾ ಬರುತ್ತಲ್ಲ, ತಲೆ, ಆತ, ಐದನೇ ಅಕ್ಷರ ದಕ್ಕಲು ಕೊಟ್ಟು ದ ದರ್ಶನ್ ಬರುತ್ತಲ್ಲ ಆದ. ಆರನೇ ಅಕ್ಷರ ಕಾಕಿಳಿ ಕ, ಎರಡನೇ ಕ ಅಂದರೆ ಕ ಕಾ ಬರುತ್ತಲ್ಲ ಆ ಕ, ಮೊದಲನೇ ಕಾನೆ ಎರಡನೇ ಕ ಅಂದರೆ ಕಾಕಿಳಿ ಕ. ಅದಕ್ಕೆ ಒಂದು ಅನುಸಾರ ಬರಬೇಕು, ಒಂದು ಸೊನ್ನೆ ಸೇರಿಸ್ಕೊಳ್ಳಿ. ಆಲ್ರೆಡಿ ಉತ್ತರ ಬರ್ತಾ ಇದೆ, ಖುಷಿಯಾಯಿತು. ಮತ್ತು ಏಳನೇ ಅಕ್ಷರ ಲಾಗೆ ಲಾವತ್ತು, ಸರಿನಾ? ಉತ್ತರ ಬರಲಿ ಒಂದು ಗೀತೆಯ ಕಾಲಾವಕಾಶ ನಿಮ್ಮ ಉತ್ತರಗಳನ್ನು ನೋಡೋದಕ್ಕೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ. ಕನ್ನಡ ಸ್ನೇಹಿತರೆ, ಈಗಾಗಲೇ ನಾನು ಒಂದು ಶಫಲ್ ಮಾಡಿ ಕೊಟ್ಟಂತಹ ಅಕ್ಷರಗಳನ್ನು ಸರಿ ಮಾಡಿ ನಮ್ಮ ಅನೇಕ ಸ್ನೇಹಿತರು ಕಳಿಸಿದ್ದಾರೆ. ಅದನ್ನು ನೋಡ್ತೀನಿ, ಉತ್ತರವನ್ನು ಹೇಳಿ ಅದನ್ನು ನೋಡೋಣ. ಸರಿ ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆಲ್ಲ ಗೊತ್ತಿದ್ದಲ್ಲ ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಇರುತ್ತೆ. ಆ ಪರಿಮಳ ಕಾರ್ಯಕ್ರಮದಲ್ಲಿ ಸಂಜೆ 4 ಗಂಟೆಗೆ ಇರುತ್ತದೆ, ಮಧ್ಯಾಹ್ನ 4 ಗಂಟೆಗೆ ಇರುತ್ತಿದ್ದು ಪರಿಮಳ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಅಂದರೆ, ನಿಮ್ಮಲ್ಲಿ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರಾದರೂ ಜೂನಿಯರ್ ಆರ್ಟಿಸ್ಟ್ ಇದ್ದರೆ, ಸಿನಿಮಾದಲ್ಲಿ ಧಾರಾವಾಹಿಗಳಲ್ಲಿ ನಟಿಸುವಂತಹ ಜೂನಿಯರ್ ಆರ್ಟಿಸ್ಟ್ಗಳಿದ್ದರೆ ನನಗೆ ವಾಟ್ಸಪ್ಪನ್ನು, ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿ. ಜೂನಿಯರ್ ಆರ್ಟಿಸ್ಟ್ ಯಾರಾದರೂ ನಮ್ಮ ಕೇಳಿದ್ರು, ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದರೆ, ನಿಮಗೆ ಗೊತ್ತಿರುವಂಥ ಜೂನಿಯರ್ ಆರ್ಟಿಸ್ಟ್ ಯಾರಾದರೂ ಇದ್ದರೆ, ಅವರು ಅಥವಾ ಜೂನಿಯರ್ ಆರ್ಟಿಸ್ಟ್ಗಳು ನೀವೇ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದರೆ, ನಮ್ಮ ವಾಟ್ಸಪ್ ಸಂಖ್ಯೆ 9483109 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಮಾಡಿ. ಒಂದು ವಿಶೇಷವಾದ ಪರಿಮಳ ಕಾರ್ಯಕ್ರಮ ಇರುತ್ತೆ. ಈ ಮೂಲಕ ಜೂನಿಯರ್ ಆರ್ಟಿಸ್ಟ್ಗಳು ನೀವು ಕರೆಯನ್ನು ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ನನಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ನಂತರ ನಾನು ಏನು ವಿಶೇಷ ಕಾರ್ಯಕ್ರಮ ಅಂತ ನಿಮಗೆ 4 ಗಂಟೆಗೆ ತಿಳಿಸ್ತೀನಿ, ಓಕೆನಾ? ಜೂನಿಯರ್ ಆರ್ಟಿಸ್ಟ್ಗಳು ಯಾರೇ ಇದ್ದರೂ ಪರಿಮಳ ಕಾರ್ಯಕ್ರಮದಲ್ಲಿ ನನಗೆ ಅವರ ಕುರಿತಾಗಿ ವಿಶೇಷ ಕಾರ್ಯಕ್ರಮ ಇರುತ್ತೆ. ಆ ವಿಶೇಷ ಏನಂತ ತಿಳಿಸ್ತೀನಿ. ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ಜೂನಿಯರ್ ಆರ್ಟಿಸ್ಟ್ ಇದ್ದರೆ, ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಜೂನಿಯರ್ ಆರ್ಟಿಸ್ಟ್ಗಳಿದ್ದರೆ ಅವರಿಗೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹಂಚಿಕೊಳ್ಳಿ ಅವರ ಬಳಿ, ಓಕೆನಾ? ಹಾಗೆ ಕೊನೆಯದಾಗಿ ಕಾರ್ಯಕ್ರಮದ ಒಂದು ಗೀತೆಯನ್ನು ಕೇಳೋದಕ್ಕೂ ಮುಂಚೆ ನಾವು ಕೊಟ್ಟಂತಹ ಒಂದು ಪಜಲ್ ಮಾಡಿದಂಥ ಅಕ್ಷರಗಳು ಹೀಗಿದೆ: ಲಾಕೇತ್ ಪಲ್ಲೆ, ನಾಗುಡ್ಸುನಿ, ಮಾಕಿಳಿ ಮಾ, ಅದಕ್ಕೆ ಯಾವತ್ತು, 4ನೇ ಅಕ್ಷರ ತಕ್ಕಲು ಕೊಟ್ಟುದ, 5ನೇ ಅಕ್ಷರ ದಕ್ಕಲು ಕೊಟ್ಟುದ, 6ನೇ ಅಕ್ಷರ ಕಾಕಿಳಿಕ, ಅದಕ್ಕೆ ಅನುಸಾರ ಒಂದು ಸೊನ್ನೆಯನ್ನು ಸೇರಿಸ್ಕೊಳ್ಳಿ, 7ನೇ ಅಕ್ಷರ ಲಾಗೆ ಲಾವತ್ತು. ಇದಿಷ್ಟು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಒಮ್ಮೆ ಉತ್ತರವನ್ನು ಕಳಿಸಿದ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡುತ್ತೆ, ದಯವಿಟ್ಟು ಮತ್ತೆ ಮತ್ತೆ ಕಳಿಸ್ಬೇಡಿ ಸೇಮ್ ಉತ್ತರವನ್ನು. ಈಗ ನಾನು ನಿಮ್ಮ ಉತ್ತರಗಳನ್ನ ನೋಡ್ತಾ ಸಾಕ್ತೀನಿ ಸ್ನೇಹಿತರೆ. ವೇಗವಾಗಿ ಸರಿ ಉತ್ತರವನ್ನು ಕೊಟ್ಟಂಥವರು ರೇಖಾ ಅವರು, ಯಲಹಂಕ.

ನಿಮ್ಮ ಉತ್ತರ ಸರಿ ಇದೆ. ಹಾಗೆ ರಾಧಾಕೃಷ್ಣ ಚೆಲ್ಲಹಳ್ಳಿ ಯಾರೆಲ್ಲ ಸರಿ ಉತ್ತರವನ್ನು ಕೊಟ್ಟಿದ್ರು ಅವ್ರ ಹೆಸರನ್ನು ಹೇಳ್ತಾ ಹೋಗ್ತೀನಿ. ರಾಧಾಕೃಷ್ಣ ಚೆಲ್ಲಹಳ್ಳಿ, ಜಗದಾಂಬಿಕಾ ಹಂಸವೇಣಿಯವರು ಬೆಂಗಳೂರಿನಿಂದ, ರಾಣಿಯವರು ಹಳೇಬೀಡಿನಿಂದ, ಯಾರಿದು ಶಿವಣ್ಣ ಟೈಲರ್ ಕಾಮನಕೆರೆ ಹುಂಡಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಮಾರು ಚಿಕ್ಕಮಗಳೂರಿನಿಂದ ಪೂರ್ಣಿಮಾ ಮೇಸ್ತ್ರಿ, ನಾರಾಯಣಪುರ ಧಾರವಾಡದಿಂದ ಕೊನೆಯ ಅಕ್ಷರವನ್ನು ಸರಿ ಮಾಡ್ಕೊಳ್ಳಿ, ಉತ್ತರ ಸರಿಯಾಗುತ್ತೆ. ಹಾಗೆ ಗಾಯತ್ರಿ ಚಂದ್ರಶೇಖರ್ ಅವರ ಉತ್ತರ ಸರಿ ಇದೆ, ಸಾಗರದಿಂದ. ನಂಬರ್ ಎಂಡಿಂಗ್ 5-7-4-6-8 ನಿಮ್ಮ ಉತ್ತರ ಸರಿ ಇದೆ. ಮೋನಿಕಾ ಅವರು ಹಾಸನದಿಂದ ನಿಮ್ಮ ಉತ್ತರ ಸರಿ ಇದೆ. ಪ್ರವೀಣ್ ಹೊಸಕೋಟೆ ನವೋದಯ ನಗರ ಬೆಂಗಳೂರಿನಿಂದ ಸರಿ ಇದೆ. ಬೀನಾ ವಸಂತರಾವ್ ವಸಂತಪುರದಿಂದ, ರಾಜ್ಕುಮಾರ್ ಕಾತರಕ್ಕಿ ಕೆಎಚ್ಪಿ ಕಾಲೋನಿ ಹರಿಹರದಿಂದ, ಪ್ರತಿಭಾ ಅವರು ಬೆಂಗಳೂರಿನಿಂದ, ಜಿ ಇಂದಿರಾ ಹೈದರಾಬಾದಿಂದ ಕೊನೆಯ ಎರಡು ಅಕ್ಷರಗಳನ್ನ ತೆಗಿರಿ, ಸರಿ ಇದೆ ನಿಮ್ಮ ಉತ್ತರ. ಚೈತ್ರ ಡಿ ಎಂ ಕಮಲಾಪುರ ನೆಲಮಂಗಲ ತಾಲೂಕಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಳ್ಯದಿಂದ, ಹಾಗೆ ಚನ್ನಗೌಡ ಮಾಕನೂರು ನಿಮ್ಮ ಉತ್ತರ ಸರಿ ಇದೆ. ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ, ಸ್ವಲ್ಪ ಶಫಲ್ ಮಾಡಿ ಸರಿಯಾಗುತ್ತೆ. ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಹಾಗೆ ದೇವಿ ಸಿಂಗ್ ಸರೋಜ ಸಿಂಗ್ ಪ್ರಯತ್ನ ಮಾಡಿ, ಹೊನ್ನೂರಲ್ಲಿ ಹನುಮಂತಪುರದಿಂದ ಸರಿ ಇದೆ. ಹಾಗೆ ಎಸ್ ಗೀತಾ ಜೋಶಿ ಅವರೇ ಸರಿ ಇದೆ, ಪ್ರಶ್ನೆಗಳನ್ನ ಹಾಕ್ಬಿಟ್ಟಿದ್ದೀರಾ, ಸರಿ ಇದೆ ನಿಮ್ಮ ಉತ್ತರ. ಜಯೇಶ್ ಚಂದನ್ ಅವರೇ ಚಿತ್ರದುರ್ಗದಿಂದ, ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಿತ್ತು ನೀವು. ವರಲಕ್ಷ್ಮಿ ಅವರು ಪೀಣ್ಯದಿಂದ ಸರಿ ಇದೆ. ಸರಿ ಉತ್ತರವನ್ನು ಅಷ್ಟೇ ಓದ್ಕೊಂಡು ಹೋಗ್ತೀನಿ ಬಿಡಿ, ಯಾಕಂದರೆ ಕೆಲವೆಲ್ಲ ತಪ್ಪಿದೆ, ಪಾಪ ಅವ್ರಿಗೆ ಹೇಳ್ತಾ ಹೋಗ್ತಾ ಇದ್ರೆ ಬೇಸರ ಮಾಡ್ಕೊತಾರೆ ಅನಿಸುತ್ತೆ. ಆಗ ಸುಬನ್ ಕೋರಿ ಅವರು ಹಂಪಸಾಗರದಿಂದ, ಮಮತಾ ರಘು ಕಡೂರಿನಿಂದ, ಹಾಗೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಇವರೆಲ್ಲರ ಉತ್ತರ ಸರಿ ಇದೆ. ಇನ್ನು ಬೇರೆ ಪ್ರಯತ್ನ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದ. ಇಟ್ಸ್ ಓಕೆ, ಉತ್ತರವನ್ನು ಹೇಳಲ್ಲ, ಹೇಗೆ ಮಾಡಲಿ ಈಗ? ಓಕೆ, ಉತ್ತರವನ್ನು ಹೇಳಿಬಿಡ್ತೀನಿ ನಾನು. ಇಟ್ಸ್ ಓಕೆ, ಯಾರು ತಲೆ ಕೆಡಿಸ್ಕೊಬಿಡಿ ಸ್ನೇಹಿತರೆ. ಪ್ರಯತ್ನ ಮಾಡ್ತಿದ್ರೆ ಇದೊಂದು ಗೇಮ್ ಅಷ್ಟೇ, ಸರಿ ಬಂದರೆ ಖುಷಿಪಡಿ, ಇಲ್ಲ ಅಂದರೆ ಮತ್ತೆ ಪ್ರಯತ್ನವನ್ನು ಮಾಡೋಣ ಅಷ್ಟೇ. ಇನ್ನೊಂದು ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡೋಣ. ಹಾಗೆ ಮುಂದಿನ ಅಕ್ಷರ, ಮುಂದಿನ ಪ್ರಶ್ನೆಯನ್ನು ಕೊಟ್ಬಿಡ್ತೀನಿ. ಒಟ್ಟು ಇದು 8 ಅಕ್ಷರಗಳಿರುವಂಥ ಎರಡು ಪದದ ಒಂದು ಪ್ರಶ್ನೆ ಸ್ನೇಹಿತರೆ. ಇದನ್ನು ಶಫಲ್ ಮಾಡಿ ಹೇಳ್ತೀನಿ ನಾನು, ಸರಿನಾ? ಒಟ್ಟು 8 ಅಕ್ಷರ, ಎರಡು ಪದಗಳಾಗ್ತವೆ. ಎರಡು ಪದಗಳನ್ನ ನೀವು ಮಾಡಿ ಕಳಿಸ್ಬೇಕಾಗತ್ತೆ. ನಾನು ಶಫಲನ್ನು ಹೀಗೆ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಈಗ ಅಕ್ಷರಗಳನ್ನು ಬರೆದುಕೊಳ್ಳೋದಕ್ಕೆ ರೆಡಿಗಿರಿ. ಮೊದಲನೇ ಅಕ್ಷರ ರ, ರವಿ ಬರುತ್ತಲ್ಲ ಆ ರ, ರಾಕಲ್ ಕೊಟ್ಟು ರ. ಎರಡನೇ ಅಕ್ಷರ ಯ, ಯಕ್ಕಲ್ ಕೊಟ್ಟು ಯ. ಮೂರನೇ ಅಕ್ಷರ ರಿ, ರಾಗುಡ್ಸು ರಿ. ನಾಲ್ಕನೇ ಅಕ್ಷರ ನಾಗುಡ್ಸುನ್ ದೀರ್ಘಾನಿ ಅಂದರೆ ನೀ, ನೀನು ಬರುತ್ತಲ್ಲ ನೀ, ಆ ನೀ ಗುಡ್ಸುನ್ ದೀರ್ಘ ಇರಲಿ ನೀಗೆ. ಐದನೇ ಅಕ್ಷರ ಗಾ ಗೇತ್ ಪ, ಗೆ, ಗೆ ಬರುತ್ತಲ್ಲ ಗೆ, ಇವರಿಗೆ ಆಗೆ ಲಾಸ್ಟಲ್ಲಿ ಬರುತ್ತಲ್ಲ ಹಾಗೆ. ಹಾಗೆ ಆರನೇ ಅಕ್ಷರ ರಾಕೇತ್ ಪ ರೆ, ರೇವ ಬರುತ್ತಲ್ಲ ಆ ರೆ, ಆದರೆ ಏತ್ಪನ್ ದೀರ್ಘ ಎಲ್ಲ ಬರೀ ರೆ. ಇನ್ನು ಏಳನೇ ಅಕ್ಷರ ಲಾಗುಡ್ಸು ಲಿ, ಲಿ ಬರುತ್ತಲ್ಲ ಆ ಲೀಗೆ ಲಾವತ್ತು, ಸಿಲ್ಲಿ ಬರುತ್ತಲ್ಲ ಆ ಲಾ, ಆ ಲಿ ಮತ್ತು ಅದಕ್ಕೆ ಲಾವತ್ತಿದೆ. ಎಂಟನೇ ಅಕ್ಷರ ಸಾಗುಡ್ಸು ಸಿ, ಸಿರಾ ಬರುತ್ತಲ್ಲ ಸಿ, ಸಿ ಸಿ ಸೀತ ಬರುತ್ತಲ್ಲ ಆ ಸಿ, ಸಂತೋಷ ಅದು ಸಿ.
ಅದಕ್ಕೆ ದೀರ್ಘ ಇಲ್ಲ, ಬರೀ ಸಿ ಅಷ್ಟೇ. ಒಟ್ಟು 8 ಅಕ್ಷರ, ಮತ್ತೊಮ್ಮೆ ಹೇಳ್ತೀನಿ, 8 ಅಕ್ಷರದ 2 ಪದ ಇದು. ಮೊದಲನೇ ಅಕ್ಷರ ರ, ಎರಡನೇ ಅಕ್ಷರ ಯ, ಮೂರನೇ ಅಕ್ಷರ ರಿ, ನಾಲ್ಕನೇ ಅಕ್ಷರ ನೀ, ಐದನೇ ಅಕ್ಷರ ಗೆ, ಆರನೇ ಅಕ್ಷರ ರೇ, ಏಳನೇ ಅಕ್ಷರ ಲೀ, ಲಾಗೆ ಲೀಗೆ ಲಾವತ್ತು, ಎಂಟನೇ ಅಕ್ಷರ ಸಿ. ಓಕೆನಾ, ಒಟ್ಟು 8 ಅಕ್ಷರ ಇರುವಂಥ 2 ಪದಗಳನ್ನ ಶಫಲ್ ಮಾಡಿಕೊಟ್ಟಿದ್ದೀನಿ ನಾನು. ರ, ಯ, ರಿ, ನೀ, ಗೆ, ರೇ, ಲೀ, ಸಿ. ನನ್ನ ಮಾತನ್ನು ಗಮನಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ದೀರ್ಘ ಇರಬೇಕಾ ಬೇಡುವ, ಅಲ್ಪ ಪ್ರಾಣನ ಮಹಾಪ್ರಾಣನ ಅಂತ. ಸೊ ಇದಕ್ಕೆ ಉತ್ತರ ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಈ ಉತ್ತರ, ಈ ಒಂದು ಗೀತೆಯ ನಂತರ ನಿಮ್ಮ ಉತ್ತರಗಳನ್ನ ನೋಡ್ತೀನಿ ಸ್ನೇಹಿತರೆ.

ಬುಧವಾರದ ವಿಶೇಷ ಗೇಮ್ ಶೋನಲ್ಲಿ ಪದಬಂಧ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹಿಂದೆ ನಾನು 8 ಅಕ್ಷರಗಳಿರುವಂತಹ 2 ಪದಗಳನ್ನು ಶಫಲ್ ಮಾಡಿ ಕೊಟ್ಟಿದ್ದೆ. ಸರಿ ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹಾಗೆ ವೇದಶೆಟ್ಟಿ ಕಳವರ ಕುಂದಾಪುರದಿಂದ ಹಿಂದಿನ ಪ್ರಶ್ನೆಗೆ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಇಸ್ ಓಕೆ. ಇನ್ನು ಈ ಪ್ರಶ್ನೆಗೆ ಸರಿಯಾಗಿ ವೇಗವಾಗಿ ಉತ್ತರವನ್ನು ಕೊಟ್ಟಂಥವರು ಜಗದಾಂಬಿಕಾ ಹಂಸವೇಣಿಯವರು ಬೆಂಗಳೂರಿನಿಂದ. ಮೋನಿಕಾ ಅವರ ಉತ್ತರ ಸರಿ ಇದೆ. ಸುಮಾ ಅವರು ಚಿಕ್ಕಮಗಳೂರಿನಿಂದ ಸರಿ ಇದೆ. ರೇಖಾ ಹೆಲಂಕ ಸರಿ ಇದೆ. ರಾಣಿಯವರು ಹಳೇಬೀಡಿನಿಂದ ಸರಿ ಉತ್ತರಗಳನ್ನ ನೋಡ್ತಾ ಹೋಗೋಣ. ಹಿಂಗೆ ಸರಿ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ ಅವರ ಹೆಸರನ್ನು. ರಾಣಿಯವರು ಹಳೇಬೀಡಿನಿಂದ, ಗಾಯತ್ರಿ ಚಂದ್ರಶೇಖರ್ ಅವರು ಸಾಗರದಿಂದ, ಸುದರ್ಶನ್ ರಾಜಗೋಪಾಲ್ ನಗರದಿಂದ. ನಂಬರ್ ಎಂಡಿಂಗ್ 5-7-4-6-8 ಸರಿ ಇದೆ. ಕಲಾ ಅರುಣ್ ಅವರ ಉತ್ತರ ಸರಿ ಇದೆ. ಗೀತಾ ಜೋಶಿ ಕಲಬುರಗಿಯಿಂದ, ಶ್ವೇತಾ ಎಸ್ ರಾವ್ ಸುಳ್ಳ್ಯದಿಂದ, ನಿಮ್ಮೆಲ್ಲರ ಉತ್ತರ ಸರಿ ಇದೆ. ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಕೊನೆ 2 ಅಕ್ಷರಗಳನ್ನು ಸರಿ ಮಾಡಿದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಶಾಂತಿನಿ ಹಾಸನದಿಂದ ಸರಿ ಇದೆ. ಹಾಗೆ ಭಾಗ್ಯರಾಮಣ್ಣ ಭರತ್ನಗರದಿಂದ, ಸ್ವಲ್ಪ ಆಲ್ಟ್ರ್ ಮಾಡಬೇಕಿತ್ತು. ಓಕೆ, ನಾನು ಸರಿ ಉತ್ತರಗಳನ್ನ ಅಷ್ಟೇ ನೋಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಜಗದೀಶ್ ಮೂಗನಾಯಕನ ಕೋಟೆಯಿಂದ, ಚೈತ್ರ ಡಿ ಎಂ ಕಾಮಲಾಪುರ ನೆಲಮಂಗಲ ತಾಲೂಕಿನಿಂದ, ವರಲಕ್ಷ್ಮಿಯವರು ಪೀಣ್ಯದಿಂದ, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ. ಹಾಗೆ ಎಂ ಈಶಣ ಮುತ್ತಿಗಾರಹಳ್ಳಿಯಿಂದ, ಸಂಜನಾ ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಸರಿ ಉತ್ತರಗಳನ್ನ ಅಷ್ಟೇ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ನಳಿನಾ ಹಲಸೂರು ಬೆಂಗಳೂರಿನಿಂದ. ಹಾಗೆಯೇ

0: ಉತ್ತರಗಳೆಲ್ಲ ಹೇಗಿದೆ ಸ್ನೇಹಿತರೆ, ಕೆಲವೆಲ್ಲ ಭಾಳ ನಗು ಬರ್ಸುತ್ತೆ, ಅಷ್ಟು ಚೆನ್ನಾಗಿದೆ ನಿಮ್ಮ ಉತ್ತರಗಳು. ಹೇಗೂ ಇರ್ಬೋದು, ತಪ್ಪೇನಿಲ್ಲ. ಮಮತಾ ರಘು ಕಡೂರಿನಿಂದ ಸರಿ ಇದೆ. ಹಾಗೆ ಯಾರಿದು, ನಂದಿನಿ ಕುಮಾರ್ ಚನ್ನಪಟ್ಟಣ ಹೊಂಗನೂರಿನಿಂದ ಸರಿ ಇದೆ. ಸರ್ವಮಂಗಳ ಸುರೇಶ್ ಬಿ ಟಿ ಎಂ ಲೇಔಟ್ ಎಸ್. ಕೊನೆಯ ಅಕ್ಷರಕ್ಕೆ ನೀವು ಹೇಳಿದಾಗೆ ಸ್ವಲ್ಪ ಆಲ್ಟರ್ ಮಾಡಿದ್ರೆ ಸರಿಯಾಗುತ್ತೆ ಉತ್ತರ. ಯಾರಿದು, ಸರ್ವಮಂಗಳ ಅವರೇ. ಹಾಗೆ ಒಂದು ಉತ್ತರ ಮಾತ್ರ ಎಲ್ಲರೂ ಕಾಮನಾಗಿ ಕಳಿಸಿದ್ದಾರೆ, ನನಗೇನೋ ನೀವೆಲ್ಲ ಸರಿ ಉತ್ತರ ಹಂಚ್ಕೊಂಡಿದ್ದೀರ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ನಿಮ್ಮ ಇಷ್ಟ. ಆಹಾ, ನೋಡಿ ಎಲ್ಲರದು ಒಂದೇ ಉತ್ತರ ಬರ್ತಿದೆ. ಆ ಪಾಪ, ಯಾರೋ ಒಬ್ಬರು ರಾಂಗ್ ಮಾಡಿ ಎಲ್ಲರಿಗೂ ಅದನ್ನೇ ಕಳಿಸಿ ಎಲ್ಲರೂ ಈಗ ಅದೇ ರಾಂಗ್ ಉತ್ತರವನ್ನೇ ಕಳಿಸ್ತಾ ಇದ್ದಾರೆ. ಓಕೆ, ಯಾರಿದು, ಕಳವರ ಕುಂದಾಪುರದಿಂದ ವೇದಶೆಟ್ಟಿ ಅವರೇ. ಎರಡನೆಯ ಪದದಲ್ಲಿ ಒಂದು ಅಕ್ಷರ ತೆಗೆದ್ರೆ ನಿಮ್ಮ ಉತ್ತರ ಸರಿಯಾಗುತ್ತೆ. ನಂಬರ್ 4555880 ಇವರ ಉತ್ತರ ಸರಿ ಇದೆ. ರೋಹಿಣಿ ಮೋಹನ್ ಹಳೆ ಹುಬ್ಳಿಯಿಂದ ನಿಮ್ಮ ಉತ್ತರ ಸರಿ ಇದೆ. ನಿಮ್ಮೆಲ್ಲರ ಸರಿ ಉತ್ತರಗಳಿಗೆ ಧನ್ಯವಾದ. ನಾನು ಆ ಉತ್ತರಗಳನ್ನೆಲ್ಲ ಏನು ಅಂತ ಮತ್ತೆ ಹೇಳ್ತೀನಿ ಕಾರ್ಯಕ್ರಮದ ಕೊನೆಯಲ್ಲಿ. ಇನ್ನೊಂದೇ ಒಂದು ನೀವು ಶಫಲ್ ಮಾಡಿರುವಂಥ ಅಕ್ಷರಗಳನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಒಟ್ಟು 6 ಅಕ್ಷರಗಳಿದೆ, 6 ಅಕ್ಷರಗಳ ಒಂದೇ ಪದ ಇದು, ಸರಿನಾ? ಅಕ್ಷರಗಳು ಹೀಗಿದೆ ಸ್ನೇಹಿತರೆ, ತಕಲ್ ಕುಟುತ, ಆಮೇಲೆ ಇನ್ನು ಸ್ವರದಲ್ಲಿ ಎ ಬರುತ್ತೆ, ಏಣಿ 7 ಇವೆಲ್ಲ ಬರುತ್ತಲ್ಲ, ಆ ಎ, ಸರಿನಾ? ಏಣಿ 7 ಈ ಬರುತ್ತಲ್ಲ, ಆ ಎ ಸ್ವರದ್ದಿದು. ಮೊದಲನೇದು, ಮೊದಲನೇ ಅಕ್ಷರ ತಕ್ಕಲ್ ಕೊಟ್ಟುತ್ತಾ, ಎರಡನೇ ಅಕ್ಷರ ಎ, ಮೂರನೇ ಅಕ್ಷರ ವಾಕ್ಯೇತ್ಪನ್ ದೀರ್ಘ, ಅಂದರೆ ವೇದ ಅಂತ ಬರುತ್ತಲ್ಲ ಆ ವೇ, ವಾಗೆ ಏತ್ಪ ಏತ್ಪಕ್ಕೆ ದೀರ್ಘ, ವೇದ ಅಂತ ಬರುತ್ತಲ್ಲ ಆ ವೇ. ನಾಲ್ಕನೇ ಅಕ್ಷರ ಕಾಕಿಳ್ಳಿಕ, ಎರಡನೇ ಅಂದರೆ ಕ ಕ ಬರುತ್ತಲ್ಲ ಆ ಕ, ಆ ಕಾಗೆ ಒಂದು ಅನುಸಾರವನ್ನು ಸೊನ್ನೆನ ಹಾಕ್ಕೊಳ್ಳಿ, ಕಾಮ್ ಆಗುತ್ತೆ, .com ಬರುತ್ತಲ್ಲ ಆ ಕಾಮ್. ಹಾಗೆ ಐದನೇ ಅಕ್ಷರ ಕಾಗೆ ಏತ್ಪ, ಕೆ ಅಂತೀವಲ್ಲ ಆ ಕೆ, ಆದರೆ ಅದಕ್ಕೆ ಏತ್ಪನ್ ದೀರ್ಘ ಇಲ್ಲ, ಕೆ. ಆರನೇ ಅಕ್ಷರ ತಾಕಲ್ ಕೊಟ್ಟು ತ, ಆರನೇ ಅಕ್ಷರ ತಾಕಲ್ ಕೊಟ್ಟು ತ. ಒಟ್ಟು 6 ಅಕ್ಷರಗಳಿದೆ, ಒಂದೇ ಪದ. ಶಫಲ್ ಮಾಡಿ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ಬಿಡ್ತೀನಿ, ತ ಎ ವೇ ಕಾಮ್ ಕೆ ತ. ಸರಿ ಉತ್ತರ ಈಗಾಗಲೇ ಬರ್ತಾ ಇದೆ, ನೀವು ಸಹ ಪ್ರಯತ್ನವನ್ನು ಮಾಡಿ. ಒಂದು ಗೀತೆಯ ಕಾಲಾವಕಾಶ.
1: ಜಗವೆಲ್ಲ ಅನುರಾಗದಲ್ಲಿ

ಉತ್ತರವನ್ನು ನೋಡೋಣ ಸ್ನೇಹಿತರೆ. ಸಾಕಷ್ಟು ಸ್ನೇಹಿತರು ಈಗಾಗಲೇ ಸರಿ ಉತ್ತರಗಳನ್ನ ಕಳಿಸಿದರೆ. ಒಟ್ಟು 6 ಅಕ್ಷರಗಳಿದ್ದಂತಹ ಒಂದು ಪದವನ್ನು ಹೇಳಿದೆ. ಈಗ ಉತ್ತರವನ್ನು ನೋಡ್ತಾ ಹೋಗ್ತಾ ಇದ್ರೆ ಇನ್ನು ಕಳಿಸುವಂಥ ಸ್ನೇಹಿತರು ಸಹ ಅವರು ಕಳಿಸ್ಕೋಬಹುದು ಅಷ್ಟರಲ್ಲಿ ಸರಿ ಉತ್ತರವನ್ನು. ಇನ್ನು 3ನೇ ಪ್ರಶ್ನೆಗೆ ಸರಿ ಉತ್ತರವನ್ನು ಸರಿಯಾಗಿ ಶಫಲ್ ಮಾಡಿ ಅದನ್ನು ಸರಿ ಮಾಡಿ ಕಳಿಸಿದಂಥವ್ರು ಮೊದಲನೇದಾಗಿ ವೇಗವಾಗಿ ಜಗದಾಂಬಿಕಾ ಹಂಸವೇಣಿಯವರು, ನಂತರ ರೇಖಾ ಅವರು ಹೆಲಾಂಕದಿಂದ, ರಾಧಾಕೃಷ್ಣ ಚೆಲ್ಲಳ್ಳಿಯವರೇ 5ನೇ ಅಕ್ಷರದ ನಂತರ ಒಂದು ಅಕ್ಷರ ಸೇರಿಸ್ರೆ ನಿಮ್ಮ ಉತ್ತರ ಸರಿಯಾಗುತ್ತೆ. ಕಲಾರುಣವರು ಸರಿ ಇದೆ. ಕನ್ನಡದಲ್ಲಿ ಕಳಿಸಿದರೆ ಚೆನ್ನಾಗಿರ್ತಿತ್ತು ಸ್ನೇಹಿತರೆ. ಯಾರಿದು 3-2-8-5-7 ರಾಧಾ ಹಿರೇಣವರು, ಅವಾಗ ನಿಮ್ಮ ಉತ್ತರ ಸರಿ ಇರ್ತಿತ್ತು. ಇವಾಗ ಈ ಮೊದಲನೇ ಅಕ್ಷರವನ್ನು ಹೇಗೆ ತಗೊಳ್ಳೋದು ನಾವು? ಸುದರ್ಶನ್ ರಾಜಗೋಪಾಲ್ ನಗರದಿಂದ ಸರಿ ಇದೆ. ಅನುಪಮಾ ಕುಮಾರ್ ಪಾರ್ಕಿಂದ ಸರಿ ಇದೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ, ಹಾಗೆ ಚಾಮರಾಜಪೇಟೆಯ ಸರೋಜ್ ಸಿಂಗ್ ದೇವಿ ಸಿಂಗ್ ಅವರು

0: ರಾಣಿಯವರು ಹಳೆಬೀಡಿನಿಂದ, ವರಲಕ್ಷ್ಮಿಯವರು ಪೀಣ್ಯದಿಂದ ಒಂದು ಅಕ್ಷರವನ್ನು, ಐದನೇ ಅಕ್ಷರದ ನಂತರ ಒಂದು ಅಕ್ಷರವನ್ನು ಸೇರಿಸಿ, ಮೋನಿಕಾ ಅವರೇ ಕೊನೆ ಅಕ್ಷರದ ಒತ್ತಕ್ಷರವನ್ನು ತೆಗೆದಾಕಿ ಸರಿಯಾಗುತ್ತೆ. ಹಾಗೆ ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ ಸರಿ ಇದೆ. ಕರೆಕ್ಷನ್ಸನ್ನು ಹೇಳ್ತಾ ಸರಿ ಇರೋದನ್ನ, ಸರಿ ಉತ್ತರವನ್ನು, ಸರಿ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನಾನು. ಹಾಗೆ ರಾಜ್ಕುಮಾರ್ ಕಾತ್ರಕ್ಕೆ ಕೆಎಚ್ ಬಿ ಕಾಲೋನಿ ಹರಿಹರದಿಂದ ಸ್ಪೇಸ್ ತಗಿರಿ ಉತ್ತರ ಸರಿಯಾಗುತ್ತೆ. ಸಂಜನ ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸರಿ ಇದೆ. ಶಾಂತಿನಿ ಹಾಸನದಿಂದ ಸರಿ ಇದೆ. ಸರಿ ಉತ್ತರವನ್ನು ಕಳಿಸಿ ಮತ್ತು ಇನ್ನೊಂದು ಸಂದೇಶವನ್ನು ಕಳಿಸ್ಬೇಡಿ. ಜಗದೀಶ್ ಮೂಗನಾಯಕನ ಕೋಟೆಯಿಂದ ಸರಿ ಇದೆ. ಭಾಗ್ಯರಾಮಣ್ಣ ಸರಿ ಇದೆ. ಕವಿತಾ ಶ್ರೀನಿವಾಸ್ ಅವರು ಐದನೇ ಅಕ್ಷರ ಸೇರಿಸಿ, ಯಾಕೋ ನನಗೆ ಡೌಟ್ ಆಗ್ತಿದೆ, ಕೆಲವು ಸ್ನೇಹಿತರು ನೀವು ಉತ್ತರವನ್ನು ಹಂಚ್ಕೊಳ್ತೀರಾ ಅನಿಸುತ್ತೆ. ಅಂಬಿಕಾ ಹರಿಹರಪುರದಿಂದ ಸರಿ ಇದೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ ಸ್ಪೇಸ್ ತೆಗೆದಾಕಿ ಸರಿಯಾಗುತ್ತೆ. ಬಿಂದು ಪ್ರಕಾಶ್ ಬೆಂಗಳೂರು ಸರಿ ಇದೆ. ನಾನಂತೂ ಮೂರು ಪ್ರಶ್ನೆಗಳು ಸರಿ ಉತ್ತರವನ್ನು ಕೊಟ್ಟೆ ಅಂದ್ಬಿಟ್ಟು ಉತ್ತರವನ್ನು ಕಾಣದಿದ್ದಂಗೆ ಮಾಡಿದಿರಲ್ಲ, ಸರಿನಾ ಇದು? ಗೀತಾ ಜೋಶಿಯವರೇ ಸರಿ ಇದೆ. ಹಾಗೆ ಚೇತ್ರ ಡಿ ಎಂ ಕಾಮಲಾಪುರ ನೆಲಮಂಗಲ ತಾಲೂಕಿನಿಂದ ಸರಿ ಇದೆ. ಹಾಗೆ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡ್ ಸರಿ ಇದೆ. ಜ್ಯೋತಿ ಮಧು ಭದ್ರಾವತಿಯಿಂದ ಕೊನೆ ಅಕ್ಷರದ ಏತ್ಪನ್ ದೀರ್ಘವನ್ನು ಸಗಿರಿ ಸರಿಯಾಗುತ್ತೆ. ಉಮಾ ಕಿಶೋರ್ ಬಿ ಟಿ ಎಮ್ಮಿಂದ ಸರಿ ಇದೆ, ಆದರೆ ಐದನೇ ಅಕ್ಷರ ಸರಿ ಮಾಡಿಕೊಡಿ. ಯಾರಿದು ನಂಬರ್ ಎಂಡಿಂಗ್ ವಿತ್ 5-7-4-6-8 ಸರಿ ಇದೆ. ಯಾರಿದು? ಸರ್ವಮಂಗಳ ಸುರೇಶ್ ಬಿ ಟಿ ಎಮ್ ಲೇಔಟ್ನಿಂದ ಒಂದೇ ಸಾಲಿನಲ್ಲಿ ನಿಮ್ಮ ಉತ್ತರ ಇರಲಿ, ಸರಿ ಇದೆ. ಸುಮಾವರೇ ಚಿಕ್ಕಮಗಳೂರಿನಿಂದ ಸರಿ ಇದೆ. ನೀವು ಎಲ್ಲ ಒಂದೊಂದು ಟೀಮ್ ಎಕ್ಸ್ಟ್ರಾ ಕಳಿಸ್ಬಿಡ್ತೀರಾ ಗೊತ್ತಾಗಲ್ಲ ನನಗೆ ಅವಾಗ. ಕನ್ನಡದಲ್ಲಿರಲಿ ಉತ್ತರಗಳು ಅವಾಗ ಸರಿ ಇರುತ್ತೆ ಅಲ್ವಾ? ಈಶಣ ಮುತಿಗಾರಹಳ್ಳಿಯಿಂದ ಸರಿ ಇದೆ. ಧನ್ಪಾಲ್ ಸಕಲೇಶ್ಪುರದಿಂದ ಕೊನೆ ಅಕ್ಷರದ ಒತ್ತಕ್ಷರವನ್ನು ತೆಗಿರಿ ಸರಿಯಾಗುತ್ತೆ. ಹಾಗೆ ಇಂದಿರಾ ಹೈದರಾಬಾದಿಂದ ಸರಿ ಇದೆ. ಕನ್ನಡದಲ್ಲಿ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು. ಮೈಸೂರು ವಿದ್ಯಾರಣ್ಯಪುರದ ರಾಮಪ್ರಸಾದ್ ಅವರೇ ಸರಿ ಇದೆ. ಪ್ರವೀಣ್ ಹೊಸಕೋಟೆ ನವೋದಯ ನಗರ ಬೆಂಗಳೂರಿನಿಂದ ಸರಿ ಇದೆ. ಯಶ್ವೇತೆ ಹೆಸರಾವ್ ಸುಳ್ಳೆಯಿಂದ ಸರಿ ಇದೆ. ಲಕ್ಷ್ಮೀನಾರಾಯಣ ವಿಟ್ಲ ಅವರು ನಾಲ್ಕನೇ ಅಕ್ಷರವನ್ನು ಸರಿ ಮಾಡಿ ಸರಿಯಾಗುತ್ತೆ. ಹಾಗೆ ಥ್ಯಾಂಕ್ ಯು ಗುಣವತಿ ಭೀಮಪ್ಪ ಅವರೇ. ಹಾಗೆ ಯಾರಿದು? ವಿರೂಪಾಕ್ಷಪ್ಪ ಕಾವ್ಯ ಗೌರಿ ರೇಣುಕ ಅವರೇ ಎರಡನೇ ಅಕ್ಷರ ಸರಿ ಮಾಡ್ಕೊಳ್ಳಿ ಸರಿಯಾಗುತ್ತೆ. ಸುಬನ್ ಕೋರಿ ಹಂಪಸಾಗರದಿಂದ ಸ್ಪೇಸ್ ತೆಗಿರಿ ಸರಿಯಾಗುತ್ತೆ. ಮಮತಾ ರಘು ಕಡೂರು ಸ್ಪೇಸ್ ತೆಗಿರಿ. ಹಾಗೆ ಅನಂತರಾಜ್ ಗೊರ್ಲಡ್ಕುರಿ ಹಿರಿಯರು ತಾಲೂಕಿನಿಂದ ಸರಿ ಇದೆ. ಮೀನಾಕ್ಷಿ ಎಂಟನೇ ಮೈಲಿಯಿಂದ ಸರಿ ಇದೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸರಿ ಇದೆ. ಯಾರಿದು? ಓಕೆ ಪರವಾಗಿಲ್ಲ, ಇವಾಗ ಕೇಳಿ. ಯಾರಿದು? ವೇದಶೆಟ್ಟಿ ಕಾಳವರ ಕುಂದಪುರದಿಂದ ಸರಿ ಇದೆ. ನವೇಶ್ ಶ್ರೀ ಜಯಮ್ಮ ಮೈಸೂರು ರಸ್ತೆಯಿಂದ ನಾಲ್ಕನೇ ಅಕ್ಷರಕ್ಕೆ ಏತ್ಪನ್ ದೀರ್ಘ ಕೊಡಿ ಸರಿಯಾಗುತ್ತೆ. ಇನ್ನು ಪ್ರಯತ್ನ ಪಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ಇಟ್ಸ್ ಓಕೆ, ಪ್ರಯತ್ನ ಮಾಡ್ತೀರಿ, ಸರಿ ಉತ್ತರವನ್ನು ಕೊಡ್ಬೋದು. ಈಗ ನಾನು ಮೂರು ಪ್ರಶ್ನೆಗೆ ಉತ್ತರಗಳನ್ನ ಹೇಳಿಬಿಡ್ತೀನಿ. ಮೊದಲನೇ ಒಂದು ಪ್ರಶ್ನೆಗೆ ಉತ್ತರ ಇದ್ದದ್ದು ಕಾಂತನಿಲ್ಲದ ಮೇಲೆ ಮೊದಲನೇದ ಒಂದು ಉತ್ತರ. ಎರಡನೇ ಪ್ರಶ್ನೆಗೆ ಉತ್ತರ ಸಿರಿಗೆರೆಯ ನೀರಲ್ಲಿ. ಮೂರನೇ ಪ್ರಶ್ನೆಗೆ ಉತ್ತರ ಏಕಾಂತವೇತಕ್ಕೆ. ಇಲ್ಲಿ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳೋಣ, ಒಂದು ಪ್ರೇಯಸಿಯನ್ನು ಕಲ್ಪನೆಯನ್ನು ಮಾಡಿಕೊಂಡು ಆಕೆಗೆ ಒಂದು ಏಕಾಂತವಾದ ಸ್ಥಾನದಲ್ಲೂ ಸಹ ಏಕಾಂತ ಬೇಡ, ಯಾಕಂದರೆ ತನ್ನನ್ನಲ್ಲ ಇಲ್ಲ ಅನ್ನುವಂತಹ ಭಾವನೆ ಅವಳಿಗಿದೆ ಅಂತ ನಾವು ಒಂದು ಕಲ್ಪನೆಯನ್ನು ಮಾಡಿಕೊಳ್ಳೋಣ. ಇಲ್ಲಿ ಕಾಂತನಿಲ್ಲದ ಮೇಲೆ ಸಿರಿಗೆರೆಯ ನೀರಲ್ಲಿ ಏಕಾಂತವೇತಕ್ಕೆ. ಚಂದ್ರಶೇಖರ ಕಂಬಾರದು ಮತ್ತು ನಮ್ಮ ಪ್ರೇಮ ಕವಿಗಳ ಕವಿತೆಯನ್ನು ತೆಗೆದುಕೊಂಡಿದ್ದೀನಿ ನಾನು. ಅದರ ಸಾಲುಗುಳಿವು ಕಾಂತನಿಲ್ಲದ ಮೇಲೆ ಸಿರಿಗೆರೆಯ ನೀರಿನಲ್ಲಿ ಎಷ್ಟು ಖುಷಿಯನ್ನು ಇರುವಂತಹ ಜಾಗ ಅದು, ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಅನ್ನುವಂತಹ ಕವಿತೆ ಇತ್ತಲ್ವಾ. ಅಂತಹ ಈ ನಾಯಕಿಗೆ, ಈ ಪ್ರೇಯಸಿಗೆ ಆ ಒಂದು ಸಿರಿಗೆರೆಯ ನೀರು ಕೂಡ ಬೇಡವಾಗಿದೆ. ಯಾಕಂದರೆ ಅಲ್ಲಿ ಏಕಾಂತ ಬೇಡ, ಆ ಒಂದು ಜಾಗದಲ್ಲಿ ಏಕಾಂತದಲ್ಲಿ ಪ್ರೇಮಿಗಳು ಅವರು ಖುಷಿಯನ್ನು, ಅವರ ಪ್ರೇಮವನ್ನು ನೆನೆಸ್ಕೊಳ್ತಾರಲ್ವ, ಅಂತಹ ಏಕಾಂತವೂ ಸಹ ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಇದೊಂದು ಕಾನ್ಸೆಪ್ಟ್ ಅಷ್ಟೇ, ಕಾಂತ ನಿಲ್ವಲ್ಲ ಅದಕ್ಕೆ ಸಿರಿಗೆರೆ ನೀರಲ್ಲಿ ನನಗೆ ಏಕಾಂತ ಬೇಡ ಅಂತ ನಲ್ಲೇ ಹೇಳ್ತಾ ಇದ್ದಾಳೆ. ಮೂರು ಪ್ರಶ್ನೆಗೆ ಉತ್ತರ ಕಾಂತ ನಿಲ್ಲದ ಮೇಲೆ ಸಿರಿಗೆರೆಯ ನೀರಲ್ಲಿ ಏಕಾಂತವೇತಕ್ಕೆ. ಇನ್ನು ಇದಾಗಿತ್ತು ಇಂದಿನ ಗೇಮ್ ಶೋನ ಪದಬಂಧ ಕಾರ್ಯಕ್ರಮ. ಪ್ರಯತ್ನ ಪಟ್ಟಂತ ಸರಿ ಉತ್ತರ ಕಳಿಸಿದಂತ ನಿಮ್ಮೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸ್ಟುಡಿಯೋ ಸಮಯ 2 ಗಂಟೆ. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Good afternoon, this is Akashvani. I am Sarabjit Kaur with the Midday News. The headlines. Home Minister Amit Shah says government ready to discuss all the issues, urges opposition to allow parliament to function. Disruption continues in both houses amid opposition's uproar on several issues. Prime Minister Narendra Modi urges youth to read autobiographies, warns against shortcut culture of reels and social media. Har Ghar Tiranga campaign gains momentum. Vice President C.P. Radhakrishnan says spirit of Vande Mataram continues to strengthen national identity. Himachal Pradesh government imposes orphan and widow cess on petrol and diesel to fund welfare schemes. 6 persons killed, 4 injured after landslide hit Mumbai's Ghatkopar area due to heavy rain. And in chess, Indian Grandmaster Pragananda defeats Uzbekistan's Javokir Sindarov in second round match of Singfield Cup in United States. And now the news in detail. Union Home Minister Amit Shah today said that the government is fully prepared to discuss any issue, including the students' issue, and answer any questions raised by the members in the parliament. Speaking to reporters at the parliament premises, Mr. Shah said that the government has nothing to hide and is ready for discussion. The Union Home Minister said the opposition may submit the notice to the speaker for holding a discussion on the issue so that the debate can start at 3 p.m. today.
2: आज 3 बजे तक स्पीकर साहब को वो पत्र दे दे.
3: प्लीज सबमिट दैट लेटर टू द स्पीकर बाय 3 PM टुडे. फ्रॉम 3 PM टुडे अंटिल 3 PM टुमारो वी आर रेडी फॉर अ डिस्कशन ऑन ऑल मैटर्स. आई विल रिमेन प्रेजेंट इन द हाउस, लिसन टू एवरीवन एंड रिस्पॉन्ड टू ऑल द पॉइंट्स रेज्ड. द गवर्नमेंट हैज नथिंग टू हाइड, एवरीथिंग विल बिकम क्लियर बिफोर द पीपल ऑफ द कंट्री.
2: देश की जनता के सामने सारी चीजें स्पष्ट हो जाए.
1: Mr. Shah alleged that the opposition is not allowing the House to function. He said that on such a serious issue, discussion should take place according to parliamentary procedure. Meanwhile, leader of the opposition in Lok Sabha, Rahul Gandhi, said the opposition is seeking accountability from the government over the alleged police action against NEET protesters. Both the Houses of Parliament were adjourned till 2 p.m. following opposition's uproar over several issues, including alleged police action during students' protests over the NEET issue. When the Lok Sabha assembled at 11 a.m., Lok Sabha Speaker Om Birla tried to take up the question hour, but the opposition members raised the issue of alleged police action during students' protests and alleged anomalies in Ayodhya Ram Mandir donations. Mr. Birla said, today, the country is celebrating International Youth Day, and the youth of the country also want discussions on issues concerning them.
4: Today is International Youth Day, and Indian youth have made a special mark globally in various fields, including education, science, space science, technology, and entrepreneurship. Their achievements are bringing recognition to India across the world. The youth of the country also want discussions to be held on issues concerning them.
1: Speaker urged the opposition members not to undermine the dignity of parliament and allow the house to take up question hour, but the opposition were on their feet pressing their demand. However, due to continuous uproar by the opposition members, the speaker adjourned the house till 2 p.m. In news just in, proceedings of both the houses have been resumed. Prime Minister Narendra Modi has urged youth to read the autobiography of anyone they admire and avoid shortcuts in life in the age of reels and social media influencers. He also stressed on the continuous need for dedicated youth to carry the mission of Vikasit Bharat forward. Mr. Modi called for a generation that remains undeterred by obstacles and maintains the courage to forge paths toward national self-reliance.
5: हमें भविष्य में कोविंद जी जैसे अनेकों युवा चाहिए जो परेशानियों से परास्त न हो, जो मुश्किलों से मायूस न हो, बल्कि अपनी मेहनत से हर मंजिल को आसान बनाने का हौसला रखे। इसी बदलाव से

0: ನಮಸ್ತೆ, ಶುಭ ಮಧ್ಯಾಹ್ನ. ಇದು ನಿಮ್ಮದೇ ಬಾನುಲಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯವಾಗಿದೆ 2:15:10. ಇಂದಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಕೃಷ್ಣಪ್ಪ ಅವರೇ ಸ್ವಾಗತ, ನಮಸ್ಕಾರವನ್ನ ಹೇಳೋಣವಾ?
1: ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಸ್ಪಂದನ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಒಂದು ಸ್ವಾಗತ. ಯಾಕಂತೇಳಿ,
0: ಯಾಕೆ
1: ಇವತ್ತಿನ ಒಂದು ವಿಶೇಷತೆ ನೀವೇ ಹೇಳಿ.
0: ನಿಮ್ಮನ್ನ ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇದೆ, ನೀವು ಭೀಮನ ಮಾಸೇನ ಜೋರಾಗಿ ಮಾಡ್ಕೊಂಡು ಬಂದಿದ್ದೀರ.
1: ನಾನು ಮಾಡಿರೋದಲ್ಲ, ಮನೆಯಲ್ಲಿರೋರು ಮಾಡೋದು,
0: ಸುಮ್ಮನೆ
1: ನೋಡೋದಷ್ಟೇನೆ.
0: ಅದೇ ಗೊತ್ತಾಗ್ತಾ ಇದೆ, ಎಲ್ಲ ಕಡೆಗಳಲ್ಲಿ ಭೀಮನ ಅಮಾವಾಸ್ಯೆ ಸಂಭ್ರಮ. ಆಮೇಲೆ ಈಗ ನೋಡಿ, ಶ್ರಾವಣ ಬೇರೆ ಬರ್ತಾ ಇದೆಯಲ್ಲ.
1: ಹೌದು, ನಾಳೆಯಿಂದ ಒಂದು ತಿಂಗಳ ಕಾಲ,
0: ಒಂದು ತಿಂಗಳು ಫುಲ್
1: ಶ್ರಾವಣ ಮಾಸ ಬಂದಾಗ
0: ಆನಂದ ತಂದಾಗ ಅಂತ ಹೇಳಿ ಎಲ್ಲಾ ದೇವರ ಪೂಜೆಗಳು, ಪ್ರಾರ್ಥನೆಗಳು, ಭಜನೆಗಳು, ವಿಶೇಷ ಕಾರ್ಯಕ್ರಮ. ಶ್ರಾವಣ ಅಂದ್ರೆ ಅದೇ ಹಸಿರು, ಮಳೆ, ಒಂದ್ ಸ್ವಲ್ಪ ಕೃಷಿ ಕೆಲಸ ಎಲ್ಲ ಮುಗಿಸಿ ಒಂದ್ ಸ್ವಲ್ಪ ಬಿಡುವಾಗಿರುವಂತಹ ಟೈಮ್ ಇದು ಶ್ರಾವಣ ಅಂದ್ರೆ.
1: ಜೊತೆಗೆ ಶ್ರಾವಣ ಬಂತು ಅಂದ್ರೆ ಎಲ್ಲ ಹಬ್ಬಗಳಿಗೆ ಒಂಥರ ದಾರಿ ಶುರುವಾಗತ್ತೆ.
0: ಕರೆಕ್ಟ್,
1: ಎಲ್ಲ ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು ಸಾಲಾಗಿ ಶುರುವಾಗತ್ತೆ ಎಲ್ಲ ಹಬ್ಬಗಳು. ನಮ್ಮ ಏನು ಹಿಂದೂ ಸಂಪ್ರದಾಯದ ಒಂದು ಹಬ್ಬಗಳು ತುಂಬಾ ಜೋರಾಗಿ ಸಾಲ್ಗಟ್ ನಿಂತಿರ್ತವೆ, ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು.
0: ಹೌದು, ಅಂದ್ರೆ ಆಷಾಢ ಕಳೆದು ಶ್ರಾವಣಕ್ಕೆ ಜನ ಕಾಯ್ತಾ ಇರ್ತಾರೆ. ಒಂಥರ ಚಂದ ಶ್ರಾವಣ ಅಂದ್ರೆ. ನಮ್ಮ ಕವಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ.
1: ನೋಡಿ, ಇಷ್ಟು ದಿನ ಏನು ಮದುವೆ ಮಂಟಪಗಳು ಬೇರೆ ಬೇರೆ ಎಲ್ಲ
0: ಖಾಲಿ ಇತ್ತು,
1: ಖಾಲಿ ಇತ್ತು, ಎಲ್ಲ ಬಾಗ್ಲಾಕಿದ್ರು. ಈಗೆಲ್ಲ ಇವತ್ತಿಂದ ಎಲ್ಲ ಗುಡಿಸಿ ಬಡಿಸಿ ಪೇಂಟ್ ಹೊಡೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ.
0: ಇನ್ನು ಶುಭ ಕಾರ್ಯಗಳು ಶುರು, ನಾಮಕರಣ, ಗೃಹ ಪ್ರವೇಶ, ಹಾಗೆ ಹೀಗೆ ಅಂತೆಲ್ಲ
1: ರೀತಿಯಲ್ಲಿ ವ್ಯಾಪಾರಸ್ಥರು ಕೂಡ ಒಂಥರ ಸುಗ್ಗಿ ಶುರುವಾಯ್ತು.
0: ಕೆಲಸ ಕಾರ್ಯಗಳು, ಚಟುವಟಿಕೆಗಳು ನಡೀತಾ ಇದ್ರೆ ಎಲ್ಲಾ ಕಡೆ ದುಡ್ಡು ಓಡಾಡುತ್ತೆ.
1: ಹೌದು,
0: ಹಣ್ಣು, ಕಾಯಿ, ಹೂವು,
1: ಜೊತೆಗೆ ಸರ್ಕಾರ ಕೂಡ ಅದರ ಒಂದು ಏನು ಪಾಲ್ ಬಂದೇ ಬರುತ್ತೆ. ಏನೋ ನಮ್ಮ ಟ್ಯಾಕ್ಸ್ ಅಥವಾ ತೆರಿಗೆ ಏನಿದೆ ಅದು ಕೂಡ ಒಂಥರ ಆದಾಯನೇ.
0: ಹೌದು ಹೌದು ಹೌದು ಕೃಷ್ಣಪ್ಪ ಅವರೇ, ನಾವು ಸ್ಪಂದನ ಕಾರ್ಯಕ್ರಮಕ್ಕೆ ನಮಗೆ ಒಂದು ಮೇಲ್ ಬಂದಿದೆ. ಭೀಮರಾವ್ ಅವರು SBM ಕಾಲನಿಂದ ಹೇಳ್ತಾ ಇದ್ರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೀವು 1975 ಮೊದಲಿರುವ ಹಾಡುಗಳನ್ನ ಹಾಕಿ 75 ನಂತರದ್ದು ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಬೇಡ ಅಂತಾರೆ.
1: ಇಲ್ಲ, ಈಗ ಅವ್ರು ಹೇಳಿದ್ದು ಸರಿನೇ, ಆದ್ರೆ 75 ಹಿಂದೆ ಬಂದಂತಹ ಚಿತ್ರಗಳು ಏನು ಕಪ್ಪು ಬಿಳುಪು ಇರಬಹುದು, ಅವುಗಳ ಒಂದು ಏನು ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ. ಕೆಲವೊಂದು ಇದಾವೆ, ಇಲ್ಲ ಅಂತಿಲ್ಲ, ಸ್ವಲ್ಪ ಮಟ್ಟಿಗೆ ಏನೋ ಅದರ ಒಂದು ಗುಣಮಟ್ಟ ಆಗಿ ಬಂದಿರೋದೇ ಹಾಗೆ. 1975 ಅಂತಂದ್ರೆ ಸುಮಾರು 53-54 ವರ್ಷ ಆಯ್ತು. ಅದರ ಹಿಂದಿನ ಕತೆ ಇವ್ರು
0: ಹೇಳ್ತಾರೆ.
1: ಆ ಒಂದು ಸಿನಿಮಾಗಳ ಒಂದು ಏನು ಹಾಡುಗಳ ಗುಣಮಟ್ಟ ಸ್ವಲ್ಪ ಅಷ್ಟು ಚೆನ್ನಾಗಿರೋದಿಲ್ಲ. ಒಂದು ಆದ್ರೂ ನಾವು ಅವುಗಳನ್ನ ತುಂಬಾ ಸಲ ಪ್ರಸಾರ ಮಾಡ್ತಾನೆ ಇದ್ದೀವಿ ಕೂಡ. ಹಾಗಾಗಿ ಅವುಗಳು ಕೂಡ ನಾವು ಮಾನ್ಯತೆ ಕೊಡ್ತಾ ಇದೀವಿ, ಇಲ್ಲ ಅಂತಲ್ಲ. ಬಟ್ ಅವುಗಳನ್ನೇ ಹಾಕಿ 1975 ಹಳೆದನ್ನ ಹಾಕಿ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಕೇಳೋರಿಗೆ ಸ್ವಲ್ಪ ಹಿಂಬಾಗಿ ಕ್ಲೀನ್ ಆಗಿ ಕೇಳಿಸ್ಬೇಕು ಏನು ನಾವು ಪ್ರಸಾರ ಮಾಡುವಂತದ್ದು. ನೋಡೋಣ, ಅವರ ಒಂದು ಇಚ್ಛೆಯಂತೆ ಎಲ್ಲ 75, 85, 95 ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೋಡ್ ಮಾಡಿ ಹಾಕೋಣ.
0: ಆಮೇಲೆ ಇದೊಂದು ರೇಡಿಯೋ, ಇದೊಂದು ಮಾಧ್ಯಮ, ವಿವಿಧ ಭಾರತಿ 102.9 FM ಅಂದಾಗ ಮನರಂಜನೆ ಜೊತೆಗೆ ಮಾಹಿತಿ ಶಿಕ್ಷಣ ಕೊಡ್ತಾ ಇದೀವಿ ನಾವು. ಇಲ್ಲಿ ನಾವು ಹೀಗೆ ಇಂಥದಕ್ಕೆ ಅಂತ ಹೇಳಿ ಬ್ರ್ಯಾಂಡ್ ಆಗೋದಕ್ಕೆ ಕಷ್ಟ. 75 ಅಥವಾ 65 ಹಾಕಿ ಹಂಗ ಆಗದೇ ಇಲ್ಲ. ಇಲ್ಲಿ 3 ಬರ್ತಾರೆ ಆರ್ಜೆಗಳು, 3 ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅವರವರ ಅಭಿರುಚಿಗೆ ತಕ್ಕ ಹಾಗೆ ಸಾಧ್ಯವಾದಷ್ಟು ಎಲ್ಲರಿಗೂ ಹಿತ ಆಗೋ ಹಾಗೆ
1: ಈಗ ಆರ್ಜೆಗಳ ಒಂದು ಅಭಿರುಚಿ ಒಂದು, ನಮ್ಮ ಉದ್ಘೋಷಕರ ಅಭಿರುಚಿ, ಆರ್ಜೆಗಳ ಅಭಿರುಚಿ ಒಂದಾದ್ರೆ ಈಗ ಹೆಚ್ಚಿನ ಜನ ನಮ್ಗೆ ಯೂತ್ಸ್ ಟಾರ್ಗೆಟ್ ಇರೋದು. ಏನು ಯುವಕರು ಏನಿದ್ದಾರೆ ಅವುಗಳು ಅವರೆಲ್ಲ ಹೆಚ್ಚಾಗಿ ಇತ್ತೀಚಿನ ಹಾಡುಗಳನ್ನ ಕೇಳ್ತಾರೆ. ಏ ಹಳೇದು ಯಾರು ಕೇಳ್ತಾರೆ, ನಾವು ಸಿನಿಮಾನ ನೋಡಿಲ್ಲ, ಹಾಡ್ ಕೇಳಿ ಏನ್ ಮಾಡ್ಬೇಕು ಅಂತಾರೆ ಅವರು.
0: ಅಲ್ಲಲ್ಲ, ಇಲ್ಲಿ ಇವ್ರು ಹೇಳ್ತಾ ಇರೋದು 1 ಬೆಳಗ್ಗೆ, 1 ರಾತ್ರಿ, ಸಂಜೆ 1 ಓಲ್ಡ್ ಇಸ್ ಗೋಲ್ಡ್ ಮಾತ್ರ.
1: ಆದ್ರೂ ಹೆಚ್ಚಿನ ಒಂದು ಏನು ಯುವಜನತೆ ಏನಿದ್ದಾರೆ, ಅಥವಾ ಇವತ್ತು ವಿಶೇಷವಾಗಿ ವಿಶ್ವ ಯುವ ದಿನ, ಸೊ
0: ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯುವಕರ ದಿನ ಅಂತ ಹೇಳಿ
1: ಈಗ ಸುಮಾರು ಜನರಿಗೆ ಒಂದು ತಲೆನಲ್ಲಿದೆ. ಯುವಕರಿಗೆ ರೇಡಿಯೋ ಅಂದ್ರೆ ನೀವು ಹಳೆಯ ಹಾಡೆ ಹಾಕ್ತೀರಾ?
0: ಇಲ್ಲ ಇಲ್ಲ, ಹಂಗೇನಿಲ್ಲ,
1: ಎಲ್ಲವನ್ನು ಹಾಕ್ತಿವಿ. ಆದ್ರೆ ರೇಡಿಯೋ ಅಂದ ತಕ್ಷಣ ಸ್ವಲ್ಪ ಹಳೆಯದು, ನಿಮ್ಮ ಹತ್ರ ಇರುವಂತದ್ದು ಏನು ಈ ಸಂಗೀತ ಭಂಡಾರ ತುಂಬಾ ಹಳೆಯದು ಅನ್ನೋದು ಒಂದು ಮನಸ್ಸಲ್ಲಿ

0: ತುಂಬಾ ಜನರಲ್ಲಿ ಇದೆ. ನಾವು ಎಲ್ಲ ಇವತ್ತು ರಿಲೀಸ್ ಆಗಿದ್ದು ನಿನ್ನೆ ರಿಲೀಸ್ ಆಗಿದ್ದು ಕೂಡ ಹಾಕ್ತಾ ಇರ್ತೀವಿ, ಆದ್ರೂ ರೇಡಿಯೋ ಅದರಲ್ಲೂ ವಿವಿಧ ಭಾರತಿ ಅಂದ್ರೆ ಸ್ವಲ್ಪ ಹಳೇದು ಅನ್ನೋದು ಇದೆ, ನಿಮ್ಮಲ್ಲಿ ಎಲ್ಲಾ ತರದಲ್ಲೂ ಇದೆ. ಆದ್ರೂ ನಮ್ಗೆ ಸ್ವಲ್ಪ ಹೆಚ್ಚಾಗಿ ಹೊಸದೇ ಬೇಕು, ಪಿಪ್ಪಿ ಸಾಂಗ್ಸ್ ಬೇಕು ಅಂತ ಹೇಳಿ ಕೇಳುವರು ತುಂಬಾ ಜನ ಇದ್ದಾರೆ. ಹಾಗಾಗಿ ನಾವೇನು ಅದು ಓಲ್ಡ್ ಇಸ್ ಗೋಲ್ಡ್ ಇರೋದೇ ಹಳೆ ಹಾಡುಗಳ ಒಂದು ಏನು ಪ್ರಸಾರಕ್ಕಾಗಿ, ಆದ್ರೂ ಅವರ ಒಂದು ಏನು ಎಸ್ ಎಂ ಎಸ್ಗೆ ಮಾನ್ಯತೆ ಕೊಟ್ಟು ಸಾಧ್ಯವಾದಷ್ಟು ಆ ಒಂದು ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ 75ರ ಹಿಂದೆ ನಂತರ ಏನಿದೆ ಒಂದು 10-20 ವರ್ಷದಿಂದ ರಿಲ್ಯಾಕ್ಸ್ ಮಾಡಿ ಎಲ್ಲವನ್ನು ನಾವು ಪ್ರಸಾರ ಮಾಡ್ತೀವಿ.
1: ಅಂದ್ರೆ ಭೀಮರಾವ್ ಅವರು ಒಬ್ರು ಬರೆದಿದ್ದಾರೆ, ಆತರ ಬಹಳಷ್ಟು ಜನರ ಮನಸ್ಸಲ್ಲಿ ಇರಬಹುದು. ನಾವು ಅವ್ರಿಗೆ ಏನ್ ಹೇಳಬಹುದು ಅಂದ್ರೆ, ನೀವು ಇವಾಗ ತಾನೇ ಹೇಳಿದ ಹಾಗೆ ಹಳೆ ಹಾಡು ಅಂದ್ರೆ ಒಂದು 25 ವರ್ಷದ ಹಿಂದಿನ ಹಾಡುಗಳು ಏನಿರುತ್ತೆ ಆ ಎಲ್ಲ ಹಾಡುಗಳು 25 ವರ್ಷ ಆಗಿದೆ ಅಂದ್ರೆ ಅದು ಹಳೆದೇ ಹೆಚ್ಚು ಕಡಿಮೆ 25-30 ವರ್ಷದ ಹಿಂದಿನ ಹಾಡುಗಳನ್ನ ನಾವು ಹಾಕ್ತಾ ಹೋಗ್ತೀವಿ. ಬರೀ 75ರ ಮೊದಲದೇ ಹಾಕಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಎಲ್ಲಾ ರೀತಿಯ ಹಾಡುಗಳನ್ನು ಕೂಡ ಕೇಳಿ ಖುಷಿ ಪಡುವಂತ ಒಂದು ಮನೋಭಾವಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ.
0: ಈಗ ಹೊಸದು ಹಳೆಯದು ಅನ್ನೋದಕ್ಕಿಂತ ಏನು ಹೊಸದ್ರಲ್ಲಿ ಕೂಡ ಏನೋ ಒಂದಿರುತ್ತೆ, ಒಂದು ವಿಷಯ ಇರುತ್ತೆ.
1: ಚೆನ್ನಾಗಿದೆ ಬಿಡಿ, ಹೊಸದು ಚೆನ್ನಾಗಿದೆ, ಹಳೆದು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಹಾಡುಗಳನ್ನ ಬರೆಯೋದು ಕಷ್ಟನೇ, ಅದಕ್ಕೆ ಕಂಪೋಸ್ ಮಾಡೋದು, ಹಾಡೋದು ಎಲ್ಲವೂ ಕೂಡ ಅದಕ್ಕೆ ಸಾಕಷ್ಟು ಪರಿಶ್ರಮ ಬೇಕು, ಸಮಯ ಬೇಕು, ಅದೆಲ್ಲಾನು ಕೂಡ ಚಂದಾನೆ.
0: ಈಗ ಹಳೆ ಕಾಲದಲ್ಲಿ ವರ್ಷದಲ್ಲಿ ಒಂದೆರಡು ಸಿನಿಮಾ ಅಷ್ಟೇ ರಿಲೀಸ್ ಆಗ್ತಾ ಇದ್ವು, ಬಿಡುಗಡೆ ಆಗ್ತಾ ಇದ್ವಿ. ಇವಾಗ ವಾರಕ್ಕೆ 2-3 ಸಿನಿಮಾಗಳು, 3-4 ಸಿನಿಮಾಗಳು ರಿಲೀಸ್ ಆಗ್ತಿರ್ತವೆ. ಏನೋ ಒಂದು ವಿಷಯ ಇರುತ್ತೆ, ಸುಮ್ ಸುಮ್ಮನೆ ಸಿನಿಮಾ ಮಾಡಕ್ಕೆ ಯಾರು ಬರೋದಿಲ್ಲ. ಏನೋ ಒಂದು ವಿಷಯ ಇಟ್ಕೊಂಡೆ ಅವ್ರು ಬರೋದು, ನಮ್ಗೆ ಸಿನಿಮಾವನ್ನ ತಯಾರು ಮಾಡಿ ಸಿದ್ಧ ಮಾಡಿ ಕೊಡ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಿದ್ದಾರೆ, ಹಾಡುಗಳನ್ನು ನಮ್ಗೆ ಕಳಿಸ್ತಾ ಇದ್ದಾರೆ. ಉದಾಹರಣೆ ಒಂದು ಉತ್ತಮವಾಗಿ ಹೇಳ್ಬಿಡ್ತೀನಿ ನೋಡಿ, ಈಗ ರಾಜ್ಕುಮಾರ್ ಅವ್ರದ್ದು ಅಷ್ಟೊಂದು ಪೌರಾಣಿಕ ಹಳೆ ಸಿನಿಮಾ ಅಂತೇಳಿ ನಾವು ನೋಡಿದ್ದೀವಿ, ಇನ್ನೇನು ಅವ್ರ ಮಕ್ಕಳದೇ ನೋಡೋದಂತ ಬಿಟ್ವ ನಾವು?
1: ಇಲ್ಲ
0: ಬಿಡಪ್ಪ, ರಾಜ್ಕುಮಾರ್ ಅವ್ರದ್ದು ನೋಡಿದ್ದೆ, ಅವ್ರ ಮಕ್ಕಳದೇ ನೋಡುವಂತದ್ದು ಏನಿಲ್ಲ, ಎಲ್ಲ ಅವ್ರದ್ರಲ್ಲಿ ನೋಡ್ಬಿಟ್ಟಿವಿ ಅಂತ ಬಿಟ್ವ? ಇಲ್ಲ, ಅವ್ರ ಮೊಮ್ಮಕ್ಕಳದ್ದು ನೋಡ್ತಾ ಇದ್ದೀವಿ. ಹಾಗೆ ಎಲ್ಲ ಜನರೇಷನ್ ಏನ್ ತಲೆಮಾರು ಮಾರ ಏನು ಬದಲಾವಣೆ ಆದಂಗೆನೆ ಏನೋ ಒಂದು ಬದಲಾವಣೆ ಇರುತ್ತೆ, ಹೊಸದು ಅನ್ನೋದು ಇರುತ್ತೆ. ನಾವು ಹಳೇದಕ್ಕೂ ಹೊಸದಕ್ಕೂ ಹೆಚ್ಚಿನ ಒಂದು ಎಲ್ಲಾನು ಸಮವಾಗಿ ನೋಡ್ಬೇಕು ನಾವು, ಹೌದಲ್ವಾ?
1: ಆಗ್ಲಿ, ಭೀಮರಾವ್ ಅವರ ಪತ್ರಕ್ಕೆ ಸುದೀರ್ಘವಾದಂತಹ ಉತ್ತರ ಬಂದಿದೆ. ಒಂದು ಶ್ರಾವಣ ಮಾಸ ಬಂದಿದೆ ಅಂತ ಹೇಳಿದಾಗ ಶ್ರಾವಣದ ಒಂದು ಹಾಡಿನ ಸ್ವಲ್ಪ ಕೇಳ್ಕೊಂಡು ನಾವು ವಾಪಸ್ ಆಗೋಣ. ಸ್ಪಂದನ ಕಾರ್ಯಕ್ರಮ ಮುಂದುವರೆ

0: ಶ್ರಾವಣ ಬಂತು ಚಿತ್ರದ ಹಾಡನ್ನ ಕೇಳಿಸಿದ್ವಿ ಕೃಷ್ಣಪ್ಪ ಅವರೇ. ನಾವು ನಮ್ಮ ಕೇಳುಗರಿಗೆ ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಬ್ರು ಹೇಳ್ತಾ ಇದ್ರೆ, ಯಾರು ಗೊತ್ತಾ, ಇವರು ಶಿವಲಿಂಗಪ್ಪ ಭದ್ರೆ ಅಂತ. ವಿವಿಧ ಭಾರತಿಯಲ್ಲಿ ನಾಟಕಗಳನ್ನು ಪ್ರಸಾರ ಮಾಡಿ 1980 ಈಚೆಗೆ ಬಂದಂಥ ಒಂದಷ್ಟು ನಾಟಕಗಳಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಆ ನಾಟಕಗಳು, ಯಾಕೆ ಪ್ರಸಾರ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ.
1: ಖಂಡಿತ, ನಮಗೆ ಪ್ರತಿ ವರ್ಷದಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ನಮಗೆ ಏನು ಕಾರ್ಯಕ್ರಮಗಳ ಒಂದು ರೂಪುರೇಷನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ರೇಡಿಯೋ ನಾಟಕಗಳು ಮತ್ತು ರಂಗಗೀತೆಗಳು ಈ ಥರದಲ್ಲಿ ಕೂಡ ಒಂದಷ್ಟು ನಮ್ಮಲ್ಲಿ ಭಂಡಾರ ಇದೆ. ತುಂಬ ಅದ್ಭುತವಾದಂತಹ ಒಂದು ನಾಟಕಗಳನ್ನು ತಯಾರು ಮಾಡಿ ಪ್ರಸಾರ ಮಾಡಿದ್ದೀವಿ. ಈಗಲೂ ಕೂಡ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಾವೆ. ಆದರೆ ಅವರ ಇಚ್ಛೆಯಂತೆ ನಮ್ಮ ವಿವಿಧ ಭಾರತಿಯಲ್ಲಿ ಕೂಡ ನಾಟಕಗಳನ್ನು ಪ್ರಸಾರ ಮಾಡೋದಕ್ಕೆ ಒಂದು ಚಿಂತನೆ ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡ್ತೀವಿ.
0: ಅಂದ್ರೆ ಮುಂದಿನ ದಿನದಲ್ಲಿ ಮಾಡುವಂತ ಯೋಚನೆ ಇದೆ.
1: ಹೌದು ಹೌದು. ಏನು ಈ ವರ್ಷದ ಕಡೆಯ ಭಾಗದಲ್ಲಿ ಸೆಪ್ಟೆಂಬರ್ ತದನಂತರದಲ್ಲಿ ನಮಗೆ ಕಾರ್ಯಕ್ರಮಗಳ ಒಂದು ರೂಪುರೇಷೆಗಳನ್ನು ಬದಲಾವಣೆ ಮಾಡ್ಕೋಬೇಕು. ಆ ಸಂದರ್ಭದಲ್ಲಿ ಅವ್ರು ಹೇಳಿದಂಗೆ ಬೆಳಗ್ಗಿನಿಂದ ಸಾಯಂಕಾಲ ತನಕ ಬರೀ ಹಾಡುಗಳ ಪ್ರಸಾರ ಮಾಡೋದಕ್ಕಿಂತಲೂ ಒಂದಷ್ಟು ನಾಟಕಗಳನ್ನ ರಂಗಗೀತೆಗಳನ್ನ ಬೇರೆ ಬೇರೆ ತರದಲ್ಲಿ ನಾವು ಯೋಚನೆ ಮಾಡಿ ಪ್ರಸಾರ ಮಾಡೋದು ಸೂಕ್ತ.
0: ಜನಪದ ಗೀತೆಗಳನ್ನು ಕೇಳ್ತಾ ಇರ್ತಾರೆ, ಆಗಾಗ ಜನಪದ ಗೀತೆ ಕಡಿಮೆ ನಮ್ಮಲ್ಲಿ ಹೋಗೋದು. ಸೋಮವಾರ ಎಲ್ಲ ಮಿಕ್ಸ್ ಮೆಲಡೀಸ್ ಅನ್ನೆಲ್ಲ ಮಾತ್ರ ಹೋಗುತ್ತೆ. ಹಾಗಾಗಿ ಜನಪದ ಗೀತೆ ಮತ್ತೆ ನಾಟಕಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ವಿವಿಧ ಭಾರತಿಯಲ್ಲಿ, ಹಾಕಿ ಅಂತ ಕೇಳ್ತಾ ಇದ್ದಾರೆ.
1: ಯಾಕೆಂದ್ರೆ ಅವ್ರು ಕೇಳೋದ್ರಲ್ಲಿ ಕೂಡ ವಾಸ್ತವ ಇದೆ. ಈಗಿನ ಕಾಲದಲ್ಲಿ ನಾಟಕಗಳ ಒಂದು ಏನು ತಯಾರಿ ನಡೀತಾ ಇಲ್ಲ, ಯಾವುದು ಧ್ವನಿ ಮುದ್ರಾ ಆಗ್ತಾ ಇಲ್ಲ.
0: ಒಂದು ಕಾಲಕ್ಕೆ ನಾಟಕದಿಂದನೇ ಜನ ರೇಡಿಯೋನ ಕಿವಿ ಕೊಟ್ಟು ಕಿವಿ ಹತ್ರ ಇಟ್ಕೊಂಡು ಕೇಳ್ತಾ ಇದ್ರು. ಬೆಳಗ್ಗೆ ಅನೌನ್ಸ್ ಮಾಡಿದ್ರೆ ರಾತ್ರಿ ಬಿಡದೆ ಕಾಯ್ತಾ ಇದ್ರು, ಯಾವಾಗ ನಾಟಕ ಬರುತ್ತಪ್ಪ ಕೇಳಿಸ್ಕೊಳ್ಳೇಬೇಕು.
1: ನಾನು ಒಬ್ಬ ನಿಜ, ಆ ನಾಟಕಗಳನ್ನು ಕೇಳ್ತಾ ಇದ್ರೆ ನಾವು ನಿಜವಾಗ್ಲು ನಮ್ ಕಣ್ಮುಂದೆ ಅವ್ರೇನು ನಟನೆ ಮಾಡ್ತಿದ್ದಾರೇನೋ, ಏನು ಶೋ ನಡೀತಾ ಇದೆ ಏನೋ ಅನ್ನೋ ತರದಲ್ಲಿ ಅದು ಪ್ರಸಾರ ಆಗ್ತಾ ಇತ್ತು. ತುಂಬಾ ಅದ್ಭುತವಾದಂತಹ ನಾಟಕಗಳು
0: ಕೂಡ.
1: ಹೌದು ಹೌದು.
0: ಒಂದ್ ನಾಟಕ ಕೇಳಿದ್ರೆ ನಮ್ಗೆ ಅದರಿಂದ ಹೊರಗಡೆ ಬರಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಆ ಗೀಳುವ ಗುಂಗು ಅಂತಾರಲ್ಲ ಕೆಲವು ಧ್ವನಿಗಳಂತೂ ಅಬ್ಬಬ್ಬಾ, ಏನು ನಾವು ನೋಡಿಲ್ಲ ಅಂದ್ರೂ ಕಿವಿ ಮನಸ್ಸಿನಲ್ಲಿ ಅಚ್ಚೊತ್ತು ಬಿಡ್ತಾ ಇತ್ತು. ಆ ಪಾತ್ರಗಳು, ಡೈಲಾಗ್ಸ್ ಇರಬಹುದು, ಅದ್ರ ಹಿಂದೆಗಡೆ ಎಫೆಕ್ಟ್ಗಳು, ಏನು ನಾಟಕ ಅಂದ್ರೆ ಆ ರೀತಿ ಇರಬೇಕು. ಅದಕ್ಕೆ
1: ದಿನನಿತ್ಯ ಪ್ರಸಾರ ಮಾಡಿದ್ರು ವಾರದಲ್ಲಿ ಅಟ್ಲೀಸ್ಟ್ ಒಂದೆರಡು ದಿನ, ಶನಿವಾರ ಭಾನುವಾರ ಆ ತರ ಒಂದು ಸಮಯವನ್ನ ನಿಗದಿ ಮಾಡಿಕೊಂಡು ಆ ಸಮಯದಲ್ಲಿ ನಾವು ಪ್ರಸಾರ ಮಾಡೋದಕ್ಕೆ ಒಂದು ಸಿದ್ಧತೆ ನಡೆಸೋಣ. ಮುಂದೆ ಅದು ಅವರ ಇಚ್ಛೆ ಏನಿದೆ ಅದು ಖಂಡಿತ
0: ನೆರವೇರುತ್ತೆ
1: ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸೋಣ.
0: ಎಸ್, ಮತ್ತೊಬ್ರು ಹೇಳ್ತಾ ಇದಾರೆ ವಸಂತ ಅಂತ ಬೆಂಗಳೂರಿನಿಂದ. ಅವ್ರು ಹೇಳ್ತಾರೆ ವಿವಿಧ ಭಾರತಿ ಸೇವೆ ನಮ್ಮಲ್ಲಿ ಬಹಳ ವಿಶೇಷವಾದದ್ದು. ಇಡೀ ದೇಶದಲ್ಲಿ ವಿವಿಧ ಭಾರತಿ ಕೇಳಲಿಕ್ಕೆ ಸಾಧ್ಯ ಇದೆ. ಕನ್ನಡ ಕಾರ್ಯಕ್ರಮಗಳು ಕೂಡ ಇಷ್ಟ ಆಗುತ್ತೆ, ಹಿಂದಿ ಕಾರ್ಯಕ್ರಮ ಕೂಡ ನಾವು ಕೇಳ್ತೀವಿ ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ಜನ ಬರೆದಿದ್ದಾರೆ. ಸೋಮಯಾಜಿ ಅಂತ, ವಿಶ್ವ ಸೋಮಯಾಜಿ ಅವರು ಕೂಡ, ಆಮೇಲೆ ವಿಲಿಯಂ ಪಿಂಟೋ, ಗಂಗು ಪೂಜಾರಿ, ಇವರೆಲ್ಲರೂ ಕೂಡ ವಿವಿಧ ಭಾರತಿನ ನಾವು ತಪ್ಪದೇ ಕೇಳ್ತೀವಪ್ಪ ನೀವೇನಾದ್ರು ಹೇಳಿ ಅಂತ ಹೇಳಿ ಅವರ ಪ್ರೀತಿ ಅಭಿಮಾನವನ್ನು ನಮ್ಗೆ ವ್ಯಕ್ತಪಡಿಸಿದ್ದಾರೆ.
1: ತುಂಬ ಸಂತೋಷ. ಈಗ ನಮ್ಮ ಏನು ನಮ್ಮ ವಾಹಿನಿಯ ಒಂದು ಹೆಸರೇನಿದೆ, ವಿವಿಧ ಭಾರತಿ, ಹೌದು ಹೌದು, ಆ ಹೆಸರಿಗೆ ತಕ್ಕಂಗೆ ನಾವು ಎಲ್ಲಾ ತರದ ಕಾರ್ಯಕ್ರಮಗಳನ್ನ ನಾವು ಪ್ರಸಾರ ಮಾಡ್ತೀವಿ. ಮಾಹಿತಿ, ಮನರಂಜನೆ, ಶಿಕ್ಷಣ ಇಂತ ಏನು ದೇಹೋದ್ದೇಶ ಇಟ್ಕೊಂಡಿದೀವಿ ಅದಕ್ಕೆ ತಕ್ಕನ ಹಾಗೆ ನಾವು ಎಲ್ಲಾ ತರದ ಕಾರ್ಯಕ್ರಮಗಳನ್ನ ರೂಪಿಸಿ ಪ್ರಸಾರ ಮಾಡ್ತೀವಿ. ಅವರ ಒಂದು ಏನು ಅಭಿರುಚಿ ಏನಿದೆ, ನಮ್ಮ ಕೇಳುಗರ ಒಂದು ನಾಡಿ ಮಿಡಿತ ಏನಿದೆ, ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ, ಅದಕ್ಕೆ ತಕ್ಕನಾಗಿ ನಾವು ಕಾರ್ಯಕ್ರಮಗಳನ್ನು ಆದಷ್ಟು ರೂಪಿಸಿ ಅದನ್ನು ಸಿದ್ಧಪಡಿಸಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಅದರಲ್ಲೂ ಇತ್ತೀಚೆಗೆ ವಿಶೇಷವಾಗಿ ಏನು ಪರಿಮಳ ಇರಬಹುದು, ಇಂದಿನ ವಿಶೇಷ ಇರಬಹುದು, ಅದಕ್ಕೆ ಸಾಕಷ್ಟು ನಮ್ಮಲ್ಲಿ ಕಸರತ್ತು ನಡೀತಾ ಇದೆ. ಏನು ಆ ಒಂದು ಇಂದಿನ ವಿಶೇಷದಲ್ಲಿ ಯಾವ ವಿಷಯಗಳನ್ನು ತಗೋಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು, ಯಾವುದು ಕೊಟ್ಟರೆ ನಮ್ಮ ಒಂದು ಏನು ಕೇಳುಗರಿಗೆ ಸಮಾಜಕ್ಕೆ ಉಪಯೋಗ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನು ನೋಡಿ ಮಾಡಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಮಾಡ್ತಾ
0: ಹೌದು. ಕೃಷ್ಣಪ್ಪ, ಮತ್ತೆ ಏನಂದ್ರೆ ಒಂದ್ 3-4 ಜನ ಮೆಸೇಜ್ ಮಾಡಿದ್ದಾರೆ, ನೀವು ಯಾಕೆ ನಿಮ್ಮ ಕಾರ್ಯಕ್ರಮದ ವಿವರವನ್ನ ಫೇಸ್ಬುಕ್ನಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ, ಬೇರೆ ಸ್ಟೇಷನ್ ಅವರೆಲ್ಲ ಹಾಕ್ತಾರಲ್ಲ ಅಂತ ಕೇಳ್ತಾರೆ.
1: ಈ ಒಂದು ಏನು ಕೋರಿಕೆ ಈಗಾಗಲೇ ಬಂದಿದೆ,
0: ಮತ್ತೆ
1: ಬರ್ತಾನೆ ಇದೆ. ಈಗೇನು ಈ ಶ್ರಾವಣದಲ್ಲಿ ಅದನ್ನು ಶುರು ಮಾಡೋಣ.
0: ಶ್ರಾವಣ ಮಾಸ ಬಂದಿದೆ, ಕಾರ್ಯಕ್ರಮದ ಡೀಟೇಲ್ಸ್ ಎಫ್ಬಿನಲ್ಲಿ ಸಿಗುತ್ತೆ.
1: ಎಲ್ಲಾ ಕಾರ್ಯಕ್ರಮಗಳ ಒಂದು ವಿವರಣೆಯನ್ನ ಅದರಲ್ಲಿ ಏನು ಮುಚ್ಚಿಡುವಂತದ್ದು ಏನಿಲ್ಲ. ನಮ್ಮ ಕೇಳುಗರಿಗೆ
0: ಏನೋ ಒಂದು ಖುಷಿ ನೋಡ್ಕೊಂಡ್ರೆ ಫೇಸ್ಬುಕ್ ಅಲ್ಲಿ ನಮ್ದು ಪೇಜ್ ಬರುತ್ತೆ.
1: ಅವ್ರದ್ದು ಏನೋ ಒಂದು ಆ ಸಮಯಕ್ಕೆ ಕೇಳಕ್ಕೆ ತಯಾರಾಗಿರ್ತಾರೆ ಸುಮಾರು ಜನ. ಯಾವ ಟೈಮ್ಗೆ ಏನು ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಅವ್ರಿಗೆ ಕೂಡ ಗೊತ್ತಿರುತ್ತೆ. ನಾವು ಹೇಳ್ತೀವಿ ಬೆಳಗ್ಗೆ ಸಾಯಂಕಾಲ ಕಾರ್ಯಕ್ರಮದ ವಿವರಣೆಗಳನ್ನು, ಅದ್ರ ಜೊತೆಗೆ ಆ ವಿವರಗಳನ್ನು ಅವರು ಅಧಿಕೃತವಾಗಿ ಮೊದಲೇ ನೋಡಬಹುದು.
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಒಟ್ಟಾರೆ ಒಂದಷ್ಟು ಒಳ್ಳೆ ವಿಚಾರಗಳನ್ನು ಹೇಳಿದ್ದೀರಾ, ಇದೆಲ್ಲವೂ ಕೂಡ ಬರಲಿ ನಮ್ಮ ವಿವಿಧ ಭಾರತಿ ಚಾನಲ್.

0: ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯ ಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಂದು ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಳೆ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳು ಸದನದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. 2 ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023 ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. 2 ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ 15 ದಿನಗಳ ಕಾಲ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 15,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದರೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. 124.8 ಅಡಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.8 ಅಡಿ, ಅಂದರೆ 31.252 ಟಿಎಂಸಿ ಇದೆ. ಆದೇಶ ಪಾಲಿಸಿ ನೀರು ಬಿಟ್ಟರೆ ಕನಿಷ್ಠ 10 ಟಿಎಂಸಿಯಷ್ಟು ನೀರು ತಮಿಳುನಾಡು ಪಾಲಾಗಲಿದೆ. ಈ ನಡುವೆ ಮಂಡ್ಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶ ಖಂಡಿಸಿ ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದರು. ಮಂಡ್ಯ ನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅಪ್ಪಿಕೋ ಚಳವಳಿ ಮಾಡಿದರೆ, ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಂಠೇಗೌಡ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. ನಾಳೆ ಕನ್ನಡಪರ ಸಂಘಟನೆಗಳು ಘೋಷಿಸಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು

ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿ ಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. 150 ಮೀಟರ್ ಉದ್ದದ ರಾಷ್ಟ್ರಧ್ವಜ ಹಿಡಿದು ಕೆಪಿಎಸ್ ಶಾಲಾ ಮೈದಾನದಿಂದ ಆಂಜನೇಯ ವೃತ್ತದವರೆಗೂ ಮೆರವಣಿಗೆ ಸಾಗಿತು. ಮಾಜಿ ಶಾಸಕ ಎಂ ಬಸವರಾಜ್ ನಾಯ್ಕ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಹರ್ ಘರ್ ತಿರಂಗ ಯಾತ್ರೆ ಆಗಸ್ಟ್ 15ರವರೆಗೂ ನಡೆಯಲಿದೆ. ಮಾಯಕೊಂಡ ಕ್ಷೇತ್ರದ ಪ್ರತಿ ಮನೆ ಸೇರಿದಂತೆ ಜಿಲ್ಲೆಯಾದ್ಯಂತ 32,000 ಧ್ವಜಗಳನ್ನು ಹಾರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಯಾತ್ರೆ ನಡೆಯಿತು. ದೇಶಭಕ್ತರ ಬಳಗ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸುಮಾರು 100 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ನಗರದ ತಾಲೂಕು ಕಚೇರಿ ಆವರಣದಿಂದ ಜಾತ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಈ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿ ಹಲವು ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ತಿರಂಗ ರ್ಯಾಲಿ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದಲ್ಲಿ ನಿಯುಕ್ತಿಗೊಂಡಿರುವ ಸಚಿವರು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೂ ಬರದ ಛಾಯೆ ಆವರಿಸಿದ್ದು ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರು ಹಾಗೂ ಬರ ಎದುರಿಸಲು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ವಿಪತ್ತು ನಿರ್ವಹಣೆ, ಬರ ಹಾಗೂ ಕುಡಿಯುವ ನೀರು ವಿಷಯಗಳ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಮಾ ಕಂಪನಿಗಳಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ರೈತರು ಪಾವತಿಸಿದ ಬೆಳೆ ವಿಮೆ ಮೊತ್ತದ ವಿವರ ನೀಡುವಂತೆ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಮೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾರ್ವಜನಿಕ ಕಚೇರಿಗಳು, ಹಾಲಿನ ಡೈರಿ, ಗ್ರಾಮ ಪಂಚಾಯಿತಿಗಳು, ಕಚೇರಿಗಳಲ್ಲಿ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಬೆಳೆ ವಿಮೆ ಕುರಿತಂತೆ ಭಿತ್ತಿಪತ್ರ, ಬ್ಯಾನರ್ಗಳನ್ನು ಅಳವಡಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಬೆಳೆ ವಿಸ್ತೀರ್ಣ ಪ್ರದೇಶವಿದ್ದು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 3ರಷ್ಟು ಬಿತ್ತನೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ಆನೆಗಳ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗಜರಾಜನಿಗೆ ಪೂಜನೀಯ ಸ್ಥಾನವಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಅರಣ್ಯನಾಶದಿಂದಾಗಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಿನ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಆನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನ ಆಚರಿಸಲಾಗುತ್ತಿದೆ. ಏಷ್ಯಾ ಖಂಡದ ಒಟ್ಟು ಆನೆಗಳ ಪೈಕಿ ಶೇಕಡ 60ರಷ್ಟು ಆನೆಗಳು ಭಾರತದಲ್ಲೇ ಇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವಂಶವಾಹಿ ಆಧಾರಿತ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಒಟ್ಟು 22,446 ಆನೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯವು 6,013 ಆನೆಗಳೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಶ್ರೀಮಂತಿಕೆಯನ್ನು ತೋರುತ್ತದೆ. ಆದರೆ ಕಳವಳಕಾರಿ ಸಂಗತಿಯೆಂದರೆ ಕಾಡುಗಳು ಕಾಂಕ್ರೀಟ್ ನಾಡಾಗುತ್ತಿವೆ. ವಾಣಿಜ್ಯ ಬೆಳೆಗಳ ತೋಟಗಳ ವಿಸ್ತರಣೆ ಮತ್ತು ಬೃಹತ್ ಅಭಿವೃದ್ಧಿ ಯೋಜನೆಗಳಿಂದಾಗಿ ಆನೆಗಳ ವಲಸೆ ಮಾರ್ಗಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದಾಗಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಆನೆಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 2:40:38. ಸಮಯ ಚಿತ್ರದಾನ ಕಾರ್ಯಕ್ರಮದ ಸಮಯ. ಚಿತ್ರದಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಚಿತ್ರದಾನ ಕಾರ್ಯಕ್ರಮದಲ್ಲಿ ಇಂದು ಯಾವ ಚಿತ್ರವನ್ನು ನಿಮಗೆ ಯಾವ ಚಿತ್ರದ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ ಅಂತ ಅಂದರೆ, ಮನಸ್ಸು ಮಾತಾಡದೆ ಮೌನ ನಿನ್ನೆದುರಲಿ, ಒಂದು ಅದ್ಭುತವಾದ ಮೆಲೋಡಿ ಇರುವಂತಹ ಗೀತೆ. ಈ ಗೀತೆ ಬಹಳ ಇಷ್ಟವಾದ ಗೀತೆ, ಅದಕ್ಕೆ ಗೀತೆಯ ಮೂಲಕ ಸಿನಿಮಾವನ್ನು ಪರಿಚಯ ಮಾಡಿಸ್ತಿದ್ದೀನಿ. ಹೌದು, ಇಂದಿನ ಕಾರ್ಯಕ್ರಮದಲ್ಲಿ ಮಜ್ನು ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಗುರುಕಿರಣ್ ಅವರ ಸಂಗೀತ ಇರುವಂತಹ ಚಿತ್ರ, ದ್ವಾರ್ಕಿಶ್ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಬಂದಿರುವಂತಹ ಚಿತ್ರ ಮಜ್ನು ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಗೋಣ ಸ್ನೇಹಿತರೆ. ಮೊದಲನೇ ಗೀತೆ ಸೋನು ನಿಗಮ್ ಅವರ ಗಾಯನದಲ್ಲಿ.

ನಗುವೆ ನೀನಾದ ಮೇಲೆ ಅಳುವ ಮಾತೆಲ್ಲಿದೆ, ಮನಸ್ಸು ಮಾತಾಡದೆ ಮೌನ ನಿನ್ನೆದರಲಿ, ಬೆಳಕೆ ನೀ ಬಂದರೆ ಚಿಲುಮೆ ನನ್ನೆದೆಯಲಿ. ಕೇಕಲಣ್ಣವರ ಸಾಲುಗಳ ಬಗ್ಗೆ ಮತ್ತೆ ಏನಂತ ಹೇಳಲಿ. ಮುಂದಿನ ಗೀತೆ ಸೌಮ್ಯ ಮತ್ತು ಗುರುಕಿರಣ್ ಅವರ ಗಾಯನ, ಗುರುಕಿರಣ್ ಅವರ ಸಂಗೀತ, ಕೇಕಲಣ್ಣವರ ರಚನೆ. ಐ ಲವ್ ಯು ಡಾರ್ಲಿಂಗ್.

0: ಹ್ಯಾಪಿ ಬರ್ತ್ಡೇ.
1: ಏ ಸೌಮ್ಯ ರಾಜೇಶ್ ಕೃಷ್ಣನ್ ಮತ್ತು ಗುರುಕಿರಣ್ ಅವರ ಗಾಯನದಲ್ಲಿರುವಂತಹ ಗೀತೆ, ಗುರುಕಿರಣ್ ಅವರ ರಚನೆ. ಮಜ್ನು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ದ್ವಾರ್ಕಿಶ್ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿಬಂದಂತಹ ಚಿತ್ರ ಇದು. ಗುರುಕಿರಣ್ ಅವರ ಸಂಗೀತ, ಕೆ ಕಲ್ಯಾಣ್ ಮತ್ತು ಗುರುಕಿರಣ್ ಅವರ ರಚನೆ ಇರುವಂತಹ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ.

0: ಹಲೋ, ಯಾರದು?
1: ನೀವು ಡಯಲ್ ಮಾಡಿದ ಮಾರ್ಗ ಬ್ಯುಸಿ ಆಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ.

ಸ್ನೇಹಿತರೆ, ಈಗಾಗಲೇ ನಿಮ್ಮಲ್ಲಿ ಒಂದು ಕೋರಿಕೆನ ಇಟ್ಟಿದ್ದೆ. ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ಯಾರೆಲ್ಲ ನಿಮ್ಮ ಸ್ನೇಹಿತರು ಅಥವಾ ನೀವು ಕಾರ್ಯಕ್ರಮ ಕೇಳ್ತಿರೋ ಅಂತ ನಮ್ಮ ಸ್ನೇಹಿತರು ಜೂನಿಯರ್ ಆರ್ಟಿಸ್ಟ್ಗಳಾಗಿದ್ದರೆ

ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಹಾಗೆ ನಿಮ್ಮ ಸ್ನೇಹಿತರು ಯಾರಾದರೂ ಜೂನಿಯರ್ ಆರ್ಟಿಸ್ಟ್ ಇದ್ದರೆ ಅವರ ಮಾಹಿತಿಯನ್ನು ನಮಗೆ ಕಳಿಸ್ಕೊಡಿ. 9433091929 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನೀವು ಯಾರು ಕೇಳುವಂಥ ನಮ್ಮ ಸ್ನೇಹಿತರು ಜೂನಿಯರ್ ಆರ್ಟಿಸ್ಟ್ ಆಗಿದ್ದರೆ ಖಂಡಿತ ತಪ್ಪದೆ ಒಂದು ಮೆಸೇಜನ್ನು ಮಾಡಿ. ಮಜ್ನು ಚಿತ್ರದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಚೇಲುವೆ ಏಕೆ ಬಂದೆ ಅನ್ನುವಂತಹ ಗೀತೆ, ಪಿ ಉನ್ನಿಕೃಷ್ಣನವರ ಗಾಯನದಲ್ಲಿ, ಹೀಗೆ ಕೆ ಕಲ್ಯಾಣ್ ಮತ್ತು ಗುರುಕಿರಣ್ ಅವರ ರಚನೆ ಮತ್ತು ಸಂಗೀತದಲ್ಲಿ.

ಪ್ರೀತಿಯಲ್ಲಿ ಬಿದ್ದವನು ಬುದ್ಧನಲ್ಲ ನಿನ್ನನಲ್ಲ, ಬುದ್ಧ ಅನ್ಕೋಬೇಡ ಅವನು ನಿನ್ನನ್ನಲ್ಲ, ಅಷ್ಟೇ ಅರ್ಥ ಮಾಡ್ಕೊನುವಂತಹ ಮಾತು. ಇದಾಗಿತ್ತು ಇಂದಿನ ಚಿತ್ರತಾಣ ಕಾರ್ಯಕ್ರಮ. ಮಜನು ಚಿತ್ರದ ಗೀತೆಗಳನ್ನು ಕೇಳಿದ್ವಿ ಸ್ನೇಹಿತರೆ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ಟುಡಿಯೋ ಸಮಯ 3 ಗಂಟೆ ಆಗಿದೆ ಸ್ನೇಹಿತರೆ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳನ್ನು ಕೇಳ್ತೀರಾ. 4 ಗಂಟೆಗೆ ಮತ್ತೆ ನಮ್ಮ ಭೇಟಿ ಪರಿಮಳ ಕಾರ್ಯಕ್ರಮದಲ್ಲಿ. ಯಾರಾದರೂ ಜೂನಿಯರ್ ಆರ್ಟಿಸ್ಟ್ಗಳಾಗಿದ್ದರೆ ಕೇಳುವಂಥ ಸ್ನೇಹಿತರು

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 4:01. ಸ್ನೇಹಿತರೆ, ಈಗ ಅಂತಾರಾಷ್ಟ್ರೀಯ ಯುವ ದಿನ ಸಂದರ್ಭದಲ್ಲಿ ಕರ್ನಾಟಕ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಆಯುಕ್ತರಾದ MN ಅನುಚೇತನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೊಡುಗೆ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಯುವಕರು ಬಹಳ ಪ್ರಮುಖರು ಅಂತೇಳಿ ಮಾತಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ವಿಶ್ವ ಯುವ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರು, ಅದೇ ರೀತಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದಂತಹ MN ಅನುಚೇತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
2: ಎಲ್ರಿಗೂ ನಮಸ್ಕಾರ.
1: ಸರ್, ಸಾಮಾನ್ಯವಾಗಿ ನಾವು ಯುವಕರು ಅಂತಂದರೆ ಒಂದು ಡೆಫಿನಿಷನ್ ಕೊಡಬೇಕಾಗಿದೆ. ಮೊದಲಿಂದನೂ ಕೂಡ ಯುವಕರು ಅಂತಂದರೆ ತಮ್ಮದೇ ಆದಂಥ ಒಂದು ಶೈಲಿನಲ್ಲಿ ಅವರು ತುಂಬ ಚೈತನ್ಯಮಯವಾಗಿ ಬದುಕ್ತಿರ್ತಾರೆ. ಹಿರಿಯರು ಮತ್ತು ಯುವಕರ ಜೊತೆಗೆ ಸ್ವಲ್ಪ ಏನೋ ಒಂಥರ ತಿಕ್ಕಾಟಗಳು ಇದ್ದಂಗೆ ಕಾಣಿಸ್ತದೆ. ಆದರೆ ಇವತ್ತು ನಾವು ಬೇರೆ ರೀತಿಯಲ್ಲಿ ಅವರನ್ನ ನಾವು ವ್ಯಾಖ್ಯಾನಿಸಬೇಕಾಗಿದೆ. ಯುವಕರು ಅಂತಂದ್ರೆ ನಿಮ್ಮ ಪ್ರಕಾರ ತಾವು ಒಬ್ಬ ಯುವಕರಾಗಿ ಏನ್ ಹೇಳಿ ಬಯಸ್ತೀರಿ ಸರ್?
2: ಅಂದ್ರೆ ಈ ನಾವೇನ್ ಸಾಧಾರಣವಾಗಿ ಬಯಸ್ತೀವಿ, ಸುಮಾರು 15 ವರ್ಷದಿಂದ 35 ವರ್ಷದವರೆಗೂ ಯಾರು ಈಗಿನ ಪೀಳಿಗೆ ಇದೆ ಅವ್ರನ್ನ ನಾವು ಯುವಕರು ಅಂತ ನಾವು ಎಲ್ಲ ಇದಕ್ಕೆ ಯೋಜನೆಗಳಿಗೆ ಒಂದು ಇದನ್ನ ಕೊಟ್ಟಿದ್ದೀವಿ.
1: ಹೌದೌದು ಸರ್. ವಿಶ್ವ ಯುವ ದಿನಾಚರಣೆ ಅಂಗವಾಗಿ ನಾವು ಬಹಳಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಯುವಕರನ್ನು ನಾವು ಮುನ್ನೆಲೆಯಲ್ಲಿ ಇಟ್ಕೊಂಡು ಬಹಳಷ್ಟು ವಿಚಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಯುವಕರ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅವರಿಗೆ ಒಂದು ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ಆರ್ಥಿಕ ಸಬಲೀಕರಣ ಆಗಿರಬಹುದು ಇತ್ಯಾದಿಗಳು. ತಾವು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾಗಿ ಅಲ್ಲಿ ಏನೇನು ಅಂಶಗಳನ್ನು ತಾವು ಕಂಡುಕೊಳ್ತೀರಾ ಸರ್?
2: ನೋಡಿ, ಬಹುಮುಖ್ಯವಾಗಿ ಇಂದಿನ ಯುವ ಪೀಳಿಗೆಗೆ ಒಂದು ಏನು ಡಿಜಿಟಲ್ ಹೈಜೀನ್ ಅಂತ ಹೇಳ್ತೀವಿ, ಅದೊಂದು. ಎರಡನೇದು ಸೈಬರ್ ಕ್ರೈಮ್ಸ್ ಇರ್ಬೋದು. ಮತ್ತೆ ತಾವು ಹೇಳ್ದಂಗೆ ಒತ್ತಡಗಳು ಜಾಸ್ತಿ, ಯಾಕಂದ್ರೆ ಇವತ್ತು ಇನ್ಫಾರ್ಮೇಶನ್ ಏಜ್ ಇದು, ಬಹಳಷ್ಟು ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ಹೇಗೆ ಅವರು ಜೀವನ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ನೋಡ್ಬೇಕಂದ್ರೆ ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ಬಹುಮುಖ್ಯವಾಗಿ ನಾವು ಸರ್ಕಾರದ ಯೋಜನೆ ಒಂದು ಹಾಕೊಂಡಿರೋದು, ಒಂದು ಭಾರತ ಜೋಡೋ ಯುವ ಸಂಘ ಅಂತ, ಅದನ್ನ ಈಗ ಪ್ರಾರಂಭಿಸ್ತಾ ಇದ್ದೀವಿ. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಒಂದೊಂದು ಗ್ರಾಮ ಪಂಚಾಯತ್ಗೂ ಕೂಡ ಒಂದೊಂದು ವಾರ್ಡಲ್ಲೂ ಕೂಡ ಒಂದೊಂದು ಸಂಘ ಇರುತ್ತೆ. ಕನಿಷ್ಠ ಒಂದು 200 ಜನದ ಸಂಘ ಇರುತ್ತೆ. ಅದರಲ್ಲಿ ಅವರೆಲ್ಲ ಕೂಡ ಸೇರ್ಕೊಂಡು ಪಾಲ್ಗೊಂಡು ಈ ಸಂವಿಧಾನದ ಮೌಲ್ಯಗಳನ್ನ, ಕ್ರೀಡೆ, ಸಂಸ್ಕೃತಿಯನ್ನ ಅದು ಬೆಳೆಸ್ಕೊಳ್ಳೋದಕ್ಕೆ ಒಂದು ರೂಪಿಸ್ಕೊಳ್ಳೋದಕ್ಕೆ ಒಂದು ಮಾಡ್ತಾ ಇದ್ದೀವಿ.
1: ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆ ದೃಷ್ಟಿಯಿಂದ ಅವರಿಗೆ ಏನಾದರೂ ಅವಕಾಶಗಳಿವೆಯಾ, ವಿಶೇಷವಾಗಿ ಮೀಸಲಾತಿ ಅನ್ನೋ ಥರ ಏನಾದಿದೆಯಾ?
2: ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರಿ ನೌಕರಿಯಲ್ಲಿ 2% ಮೀಸಲಾತಿನ ಈಗ ಒದಗಿಸ್ಕೊಟ್ಟಿದ್ದೀವಿ. ಈಗ ಆಗ್ತಾರಂತ 70,000 ಹುದ್ದೆಗಳ ಭರ್ತಿಯಲ್ಲಿ 2% ಮೀಸಲಾತಿ ಇದೆ. ಅದಲ್ದಲೆ ಯಾರು ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸನ್ನು ಗೆಲ್ತಾರೆ ಅವ್ರಿಗೆ ನೇರವಾಗಿ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟಲ್ಲಿ ಅವ್ರಿಗೆ ಮೀಸಲಾತಿ ಇಡಲಾಗಿದೆ. ಅದಲ್ದಲೆ ಕೂಡ ಯಾರು ಕ್ರೀಡಾಪಟುಗಳಿದ್ದಾರೆ ಅವ್ರ ಗುರಿ ಒಲಿಂಪಿಕ್ಸ್ ಅಂತ ಹೇಳಿ ಒಂದೊಂದು ಕ್ರೀಡಾಪಟುಗಳಿಗೆ ನಾವು ವರ್ಷಕ್ಕೆ 10 ಲಕ್ಷ ರೂಪಾಯಿಯನ್ನು ನೀಡ್ತಾ ಇದ್ದೇವೆ. ಭಾಳಷ್ಟು ಸೌಲಭ್ಯಗಳು ಸರ್ಕಾರದ ವತಿಯಿಂದ ನೀಡ್ತಾ ಇದೆ.
1: ಸರ್, ಈಗ ಯುವಕರು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದಲ್ಲಿ ತುಂಬಾ ಹೆಚ್ಚು ಇದ್ದಾರೆ ಅಂತೇಳಿ ನಾವು ಇವತ್ತು ಬಹಳ ಗೌರವದಿಂದ ಹೇಳ್ಕೊಳ್ತೀವಿ. ಮತದಾನದ ಹಕ್ಕು ಆಗಿರಬಹುದು ಅಥವಾ ಬೇರೆ ಬೇರೆ ದೃಷ್ಟಿಯಿಂದನೂ ಕೂಡ ಅವರನ್ನ ನಾವು ಬಾಧ್ಯಸ್ಥರನ್ನಾಗಿ ಮಾಡ್ಬಿಡ್ತೀವಿ. ಹಾಗಾಗಿ ಅವರ ಒಂದು ಪಾತ್ರ ಬಹಳ ದೊಡ್ಡದಿದೆಯಲ್ಲ. ಈ ಸಂದರ್ಭದಲ್ಲಿ ಈ ಸ್ಪರ್ಧಾತ್ಮಕವಾಗಿ ಗೆಲ್ಲಬೇಕು, ನಾವು ಏನಾದರೂ ತುಂಬಾ ಹೋರಾಟ ಮಾಡಬೇಕು, ಉದ್ಯೋಗ ದಕ್ಕಿಸಿಕೊಳ್ಳಬೇಕು ಅಂತ ವಿಷಯವನ್ನೇ ತುಂಬಾ ಮೇಲೆ ಇದೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು ಅಂತ ಹೇಳಿ ಸರ್.
2: ಅಂದ್ರೆ ಅವರು ಒಂದು ಕ್ರಿಟಿಕಲ್ ಥಿಂಕನ್, ಏನು ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ತೀವಿ, ಅಥವಾ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನು ಬಗೆಹರಿಸುವಂತ ಒಂದು ಸಾಮರ್ಥ್ಯ ಇರಬೇಕು. ಮತ್ತೆ ಅದೇ ಹೇಳದ್ನಲ್ಲ, ಈ ಡಿಜಿಟಲ್ ಎರಾದಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನ ಅವರು ಹೊಂದಿರಬೇಕು. ಯಾಕಂದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇವತ್ತು ಹೇಳಕ್ಕಾಗಲ್ಲ. ನಾವೆಲ್ಲ ಹೇಳ್ತೀವಿ ಡೀಪ್ ಫೇಕ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅಂಥದ್ದು ಇತ್ಯಾದಿ ಅಂತ. ಸೊ ಯಾವುದೇ ವಿಚಾರಗಳನ್ನ ಅವರು ಒಂದು ಸರಿ ಪರಿಶೀಲಿಸಿ ಅದನ್ನು ವಿಮರ್ಶಿಸಿ ಅದನ್ನು ಅವರು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಪ್ರಚಾರ ಮಾಡಬೇಕು.
1: ಈ ವರ್ಷದ ಯುವ ದಿನದ ಸಂದರ್ಭದಲ್ಲಿ ಏನು ಘೋಷವಾಕ್ಯ ಇದೆ ಸರ್? ಅದು
2: ಈ ವರ್ಷದ ಯುವಜನದ ಘೋಷವಾಕ್ಯ ಇರೋದು ವಿಭಿನ್ನ ಸಂದರ್ಭಗಳು ಸಮಾನ ಆಕಾಂಕ್ಷೆಗಳು, ಅಂದರೆ ಡಿಫ್ರೆಂಟ್ ಕಾಂಟೆಕ್ಟ್ಸ್ ಕಾಮನ್ ಆಸ್ಪಿರೇಷನ್ಸ್ ಅಂತ. ಅಂದರೆ ಎಲ್ಲ ವಿವಿಧ ಭೌಗೋಳಿಕ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರ್ತಾರೆ, ಆದರೆ ಅವರೆಲ್ಲರ ಕನಸುಗಳು ಒಂದೇ ಇರುತ್ತೆ. ಅವ್ರು ಏನು ಒಂದು ಗೌರವಿತಂತ ಜೀವನ ಇರ್ಬೋದು ಅಥವಾ ಗುಣಮಟ್ಟದ ಶಿಕ್ಷಣ ಇರ್ಬೋದು ಅಥವಾ ಒಂದು ಸುಸ್ಥಿರವಾದಂತ ಭವಿಷ್ಯ ಪಡೆದುಕೊಡಂತಿರಬಹುದು,
1: ಉತ್ತಮ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯವನ್ನ
2: ರೂಪಿಸಿಕೊಳ್ಳಬೇಕು ಅಂತ.
1: ಆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಮಾಡಬೇಕಾದ.
2: ಹೌದು,
1: ಇಂಥ ಯುವಕರು ನಾಳಿನ ಭಾರತದ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತ.

0: ಅನ್ನೋ ದಿಶೆಯಲ್ಲಿ ಅನೇಕ ಕೆಲವು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ ನಾವು ಇವಾಗ.
1: ಹೌದು, ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ.
0: ಆ ವಿಚಾರಗಳ ಬಗ್ಗೆ ಏನ್ ಅನ್ಸುತ್ತೆ ಸರ್ ತಮ್ಗೆ?
1: ನೋಡಿ, ತಾವು ಮೊದಲೇ ಹೇಳ್ದಂಗೆ ಇಂದಿನ ಯುವಕರು ನಾಳೆಯ ನಾಯಕರು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು ಒಂದು ಏನು ಚಾರಿತ್ರ್ಯವನ್ನು ಅವರು ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ವಿದ್ಯೆ ಒಂದೇ ಅಲ್ಲ, ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಏನಿದೆ ಅದು ಅವ್ರ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯನ ನಿರ್ಧರಿಸುತ್ತೆ. ಸೊ ಹಾಗಾಗಿ ಬರೀ ಒಂದು ಸುಖದ ಸಮಯದಲ್ಲಿ ಒಂದೇ ಅಲ್ಲ, ಕಷ್ಟದ ಸಮಯದಲ್ಲಿ ಅವರು ಏನು ತಾಳ್ಮೆ ಮತ್ತು ಏನು ನಾಯಕತ್ವವನ್ನು ಅವರು ಬೆಳೆಸ್ಕೋತಾರೆ, ಅದು ಅವರ ತಪ್ಪು ದಾರಿ ಹಿಡಿದೇ ಇರಂಗೆ ಅವ್ರನ್ನ ಕಾಪಾಡುತ್ತೆ ಅಂತ ನಾನು ಹೇಳಬಯಸ್ತೇನೆ.
0: ಸರ್, ತಾವು ಇದೀಗ ಪ್ರಸ್ತಾಪ ಮಾಡಿದ್ರಿ ಈ ಡಿಜಿಟಲ್ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಅವರಿಗೆ, ಮೊಬೈಲ್ ಬಳಕೆ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಬಳಕೆ ಆಗಿರ್ಬೋದು, ಇದನ್ನು ಸತತವಾಗಿ ತಮ್ಮ ಜೊತೆಗೆ ಅದು ಬದುಕಿನ ಅಂಗ, ಅದು ಉಸಿರು ಅಂತನೋ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಅದರ ಮೂಲಕವಾಗಿ ಅವರು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯವ ಅಥವಾ ತುಂಬ ದಾರಿ ತಪ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿರೋದು.
1: ನೋಡಿ, ಈ ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಫೋನ್ ಮತ್ತು ಸೋಷಿಯಲ್ ಮೀಡಿಯಾ ತಾವು ಹೇಳ್ದಂಗೆ ಒಂದು ಜೀವನದ ಅಂಗ ಆಗ್ಬಿಟ್ಟಿದೆ. ನಾವು ಅದಕ್ಕೆ ಇಷ್ಟಪಡ್ತೀವೋ ಇಷ್ಟಪಡಲ್ವೋ ಅದು ಒಂದು ವಾಸ್ತವಾಂಶ ಇವತ್ತಿನ ಜೀವನದ್ದು. ಹಂಗಿರ್ಬೇಕಾದ್ರೆ ಅದರ ಸದ್ಬಳಕೆ ಮಾಡ್ಕೊಂಡು ಒಂದು ಬ್ಯಾಲೆನ್ಸ್ ತೊಗೊಂಡು ಬಂದು ಅವರ ಜೀವನದಲ್ಲಿ ಅದು ಹೇಗೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನು ಅವರು ಬಳಸ್ಕೊಂಡು ಮಾಡಿಕೊಂಡ್ರೆ ಇದಾಗುತ್ತೆ. ಯಾಕಂದರೆ ಈಗ ಇರೋದು ನಾವು ಇನ್ಫಾರ್ಮೇಷನ್ ಏನು ಏಜ್ ಏನು ಮಾಹಿತಿ ಯುಗ ಅಂತ ನಾವೇನು ಕರಿತೀವಿ, ಫಿಂಗರ್ ಟಿಪ್ಸಲ್ಲಿದೆ ಪ್ರತಿಯೊಬ್ಬರು ಕೂಡ. ಈ ಹಳೆ ಕಾಲದ್ದು ಹೊರಟೋಯ್ತು. ನಾವು ಚಿಕ್ಕವರಿದ್ದಾಗ ಓದಬೇಕಂದ್ರೆ ಲೈಬ್ರರಿಗೆ ಹೋಗ್ಬೇಕಿತ್ತು, ಜೆರಾಕ್ಸ್ ಮಾಡಿಸ್ಕೋಬೇಕಿತ್ತು, ಅದನ್ನು ಬಂದು ರಟ್ಟೊಡಿಬೇಕಿತ್ತು, ಎಕ್ಸಾಮಲ್ಲಿ ಪಾಸ್ ಮಾಡಬೇಕು. ಈಗ ಹಂಗಲ್ಲ, ಈಗ ನಮ್ಮ ಮೊಬೈಲ್ ಫೋನಲ್ಲೇ ನಮ್ಗೆ ಯಾವ ಮಾಹಿತಿ ಬೇಕೋ ಅದು ಸಿಗುತ್ತೆ. ಬಟ್ ಅದರಲ್ಲಿ ಅಥೆಂಟಿಕ್ ಇನ್ಫಾರ್ಮೇಷನ್ ಯಾವುದು, ಕರೆಕ್ಟ್ ಇನ್ಫಾರ್ಮೇಷನ್ ಯಾವುದು, ಆ ವಿವೇಚನೆಯನ್ನು ಈಗಿನ ಮಕ್ಕಳು ರೂಪಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳೋದು ಈಗ ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ. ಈ ಕೃತಕ ಬುದ್ಧಿಮತ್ತೆ ಏನು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದೇ ಕಷ್ಟ ಆಗ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಸೊ ಆ ವಿವೇಚನೆಯನ್ನ ಬೆಳೆಸ್ಕೋಬೇಕು ಎಲ್ಲ ಮಕ್ಕಳು ಅಂತ ನಾನು ಹೇಳ್ಬೇಕು.
0: ಬೌದ್ಧಿಕ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಯುವಕರು ಬಹಳ ಚುರುಕು, ಬಹಳಷ್ಟು ಅನೇಕ ಸ್ಥಾನಗಳನ್ನು ಅವರು ಅಲಂಕರಿಸಿಕೊಳ್ಳಬಹುದು ಅಂತಂತ ಹೇಳಿ ಹೇಳ್ತೀವಿ ನಾವು. ಇಂಥ ಸಂದರ್ಭದಲ್ಲಿ ಉದ್ಯೋಗವನ್ನು ತಮ್ಮದನ್ನಾಗಿಸ್ಬೇಕು, ಉದ್ಯೋಗಶೀಲರಾಗಿ ಬದುಕಬೇಕು, ಅದಕ್ಕಾಗಿ AI ಅಂತನ್ನುವಂಥ ಅಂಶ ಒಂದು ತೊಡಕಾಗಬಾರ್ದು ಅಂತಂಥೇಳಿ. AI ಬರಲಿ, ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆಗಳು ಇರ್ಬೋದು, ಇದಕ್ಕಾಗಿ ಸರ್ಕಾರಗಳು ಕೂಡ ಮುಂದೆ ಬಂದು ಅವರಿಗೆ ಅವಕಾಶ ಕೊಡಬೇಕಾಗತ್ತಲ್ಲ. ಈ ದಿಶೆಯಲ್ಲಿ ಏನೇನು ಯೋಜನೆಗಳಿವೆ ಸರ್, ಈಗ ಶಿಕ್ಷಣ ಪಡೆಯುವ ವಿಷಯದಲ್ಲಿ ಆಗಿರ್ಬೋದು ಅಥವಾ ಅನೇಕ ಫೆಲೋಶಿಪ್ಗಳನ್ನಾಗಲಿ ಅಥವಾ ಈ ಸ್ಕಾಲರ್ಶಿಪ್ಗಳನ್ನು ಪಡೆಯುವ ವಿಷಯದಲ್ಲಿ ಕೂಡ ಅವರಿಗೆ ಅನುಕೂಲತೆಗಳು ಇರ್ಬೋದಲ್ಲ?
1: ಹೌದು. ಸೊ ಈ ವರ್ಷದಿಂದ 9ನೇ ತರಗತಿಯಿಂದಲೇ ಸಿಲೆಬಸ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಇದನ್ನ ಇದು ಮಾಡಿದ್ದಾರೆ ಸುಮಾರು 1800 ಸರ್ಕಾರಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ. ಅದಲ್ಲದಲ್ಲೇ ಆವಿಷ್ಕಾರ ಅಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಏನು ಸಂಶೋಧನೆ ಮಾಡ್ತಾರೆ ಅದಕ್ಕೆ ಪೇಟೆಂಟ್ ಪಡೆಯಲು ಒಂದು ಆರ್ಥಿಕ ನೆರವನ್ನು ಸರ್ಕಾರ ಕೊಡ್ತಾ ಇದೆ. ಬಹುಮುಖ್ಯವಾಗಿ ಯುವನಿಧಿ ಅಂತ ಒಂದು ಯೋಜನೆ ಇದೆ. ಈ ಯುವನಿಧಿ ಯೋಜನೆಯಡಿಯಲ್ಲಿ ಸುಮಾರು 447,000 ಅಭ್ಯರ್ಥಿಗಳು ಇದನ್ನ ಸಹಾಯ ಪಡ್ಕೋತಾರೆ. ಇದರಲ್ಲಿ ನೇರವಾಗಿ ಅವ್ರಿಗೆ ಒಂದು ಭತ್ಯೆಯನ್ನು ಪಾವತಿಸಲಾಗ್ತದೆ. ಈಗಾಗಲೇ ಸುಮಾರು 1,154 crore ವೆಚ್ಚವನ್ನು ಸರ್ಕಾರ ಮಾಡಿದೆ. ಸೊ ಇದ್ರ ಜೊತೆಗೆ ಕಲಿಕೆ ಜೊತೆ ಕೌಶಲ್ಯ ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮಾರ್ಕೆಟ್ ಆಧಾರಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಅದು ಅಲ್ಲದಲ್ಲೇ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಏನು ಕಲಿಕೆ ನಂತರ ಏನು ಉದ್ಯೋಗ ಇದೆ ಅದರಲ್ಲೂ ಕೂಡ ಅವರಿಗೆ ಒಂದು ನೆರವಾಗಲಿ ಅಂಥೇಳಿ ಸರ್ಕಾರಿ ಎಲ್ಲ ಯೋಜನೆಗಳನ್ನು ಮಾಡಿದೆ
0: ಅಲ್ವಾ. ಈಗ ಬಹುತೇಕ ನಾವೆಲ್ಲರೂ ಚರ್ಚೆ ಮಾಡೋದೇನಂತಂದರೆ ಯುವಕರಿಗೂ ಆಗಲಿ ತಂದೆ ತಾಯಿಗೆ ಪೋಷಕರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಸ್ವಲ್ಪ ಏನೋ ತುಂಬ ಗ್ಯಾಪ್ ಇದೆ ಅಂತಂಥೇಳಿ ಹಿರಿಯರ ಮಾತುಗಳನ್ನು ಯುವಕರು ಅಷ್ಟಾಗಿ ಕೇಳಲ್ಲ ಅಂತಂಥೇಳಿ ಒಂದು ಕಡೆ ಹೇಳ್ತಿದ್ರೆ, ಇಲ್ಲ ಅವರಿಗೆ ಬಹಳಷ್ಟು ವಿವೇಚನಾ ಶಕ್ತಿ ಇದೆ, ಅವರು ತುಂಬ ಪ್ರಬಲರು, ಆದರೆ ಹಿರಿಯರು ಒಂಥರ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಅವರಿಗೆ ಬಿಟ್ಬಿಡ್ಬೇಕು, ಅವರು ಮುಂದೆ ಬರ್ತಾರೆ ಅಂತೇಳಿ ಹೇಳ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಮುಂದೆ ಬರೋಕೆ ಆಗ್ತಿರಂಗಿಲ್ಲ, ಅನೇಕ ಸವಾಲುಗಳಿವೆ ಅವರಿಗೆ. ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಬೇಕಂತಂದರೆ ಅವರಿಗೆ ಉದ್ಯೋಗ ಒಂದೇ ಭಾಳ ಮುಖ್ಯ ಅಂತಂತೇಳಿ ನಾವು ಮಾತಾಡ್ತೀವಿ ಸರ್. ಆ ಉದ್ಯೋಗ ಪಡಿಬೇಕಂತಂದಾಗ ಹೇಗೆ ಅವರು ಸ್ಪರ್ಧಾತ್ಮಕವಾಗಿ ತಮ್ಮಂಥ ಮೆಟ್ಟಿ ನಿಲ್ಬಹುದು, ಏನೇನು ಪ್ರಯತ್ನಗಳನ್ನು ಅವ್ರು ಮಾಡಬೇಕು ಅಂತನ್ನೋದನ್ನು ಹೇಳಿ ಸರ್. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಂದರೆ ಈಗ UPSC ಆಗಿರ್ಬೋದು, KS ಆಗಿರ್ಬೋದು, ಇನ್ನಿತರ ಯಾವುದೇ ಪರೀಕ್ಷೆಗಳನ್ನಾಗಲಿ ಹೇಗೆ ತಯಾರಿ ಮಾಡ್ಕೋಬೇಕು?
1: ನೋಡಿ, ಬಹು ಮುಖ್ಯವಾಗಿ ಯಾರೇ ಆಗಲಿ ಒಂದು ಓದುವಿಕೆನ ಬೆಳೆಸ್ಕೋಬೇಕು ಚಿಕ್ಕ ವಯಸ್ಸಿನಲ್ಲೇ. ಏನೇ ವಿಷಯ ಇರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಓದಿ ಅರ್ಥ ಮಾಡ್ಕೊಂಡು ಮನದಟ್ಟ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ನೋಡ್ತೀವಿ ಅದನ್ನು ಬರೀ ಬಾಯ್ಗಟ್ಟು ಮಾಡಿ ಅದರ ಮೇಲೆ ನಾವು ಎಕ್ಸಾಮಿನೇಷನ್

0: ಪಾಸ್ ಮಾಡೋಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಎಲ್ಲರೂ ಕೂಡ ನಾನು ಹೇಳ್ದಂಗೆ ಒಂದು ಓದುವಿಕೆ ಕಲಿವಿಕೆನಿಗೆ ಹೆಚ್ಚು ಮಹತ್ವ ಕೊಟ್ಟು ಯಾವುದೇ ವಿಷಯ ಆಗಿರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು ಎರಡನೇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಮ್ಮ ರೀಸ್ನಿಂಗು ಆ್ಯಪ್ಟಿಟ್ಯೂಡು ಇಂಥದನ್ನು ಟೆಸ್ಟ್ ಮಾಡ್ತಾರೆ ನಮ್ಮ ಕ್ಯಾರೆಕ್ಟರನ್ನು. ಸೊ ಹಾಗಾಗಿ ನಾವು ಒಳ್ಳೆ ಕ್ಯಾರೆಕ್ಟರನ್ನು ಬೆಳೆಸ್ಕೋಬೇಕು. ಹೇಗೆ ಬೆಳೆಸ್ಕೋಬೋದು? ಸಂವಾದ ಮಾಡೋದಿರ್ಬೋದು, ಚರ್ಚೆ ಮಾಡೋದಿರ್ಬೋದು, ಬೇರೆ ವಿಭಿನ್ನ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸೋದಿರ್ಬೋದು, ಅಥವಾ ಯಾಕೆ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಮಾಡೋದು, ವಸ್ತುನಿಷ್ಠವಾಗಿ ನಾವು ಮಾಡಬೇಕಾಗಿದೆ. ಸೊ ಹಾಗಾಗಿ ಇಂಥ ಚಾರಿತ್ರ್ಯನ ನಾವು ಬೆಳೆಸ್ಕೋಬೇಕು. ಭಾಳ ತಾಳ್ಮೆಯಿಂದ ಇದು ಇದ್ದರೆ ಎಲ್ಲ ಮತ್ತು ಎಲ್ಲ ಕಡೆಯಿಂದ ನಾವು ಜ್ಞಾನವನ್ನು ಸ್ವೀಕರಿಸೋಕ್ಕೆ ನಾವು ಓಪನ್ ಮೈಂಡೆಡ್ ಆಗಿದ್ದರೆ ಅನುಕೂಲ ಆಗುತ್ತೆ.
1: ಅದೇ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಫೇಕ್ ಇರುತ್ತೆ, ಆ ಒಂದು ಅಂಶನೇ ಅಂತಿಮ ಅಂತ ಅಂದ್ಕೊಂಡು ಅದನ್ನು ಓದಿ ಇದೇ ಸತ್ಯ ಅಂತಂತೇಳಿ ಅಂದ್ಕೊಳ್ಳೋದು ಒಂದಾದರೆ, ಶಿಕ್ಷಣ ಪಡೆಯುವಲ್ಲಿ ಕೂಡ ಹೇಗೆ ಅದನ್ನು ನಾವು ತಯಾರಿ ಮಾಡಬೇಕು ಅಂತನ್ನೋದ್ರ ಕಡೆಯೂ ಅವರು ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ತಾವು ಹೇಳಿದಂಗೆ ಭಾಳಷ್ಟು ತಮ್ಮದೇ ಆದಂಥ ಸ್ವತಂತ್ರ ಒಂದು ಅನಿಸಿಕೆಯನ್ನು ಇಟ್ಕೋಬೇಕಾಗತ್ತೆ ಮತ್ತು ಅದು ಎಲ್ಲರಿಗೂ ಸ್ವೀಕಾರಾರ್ಹವಾಗಿರಬೇಕು.
0: ಈಗ ನೋಡಿ, ನಾವೆಲ್ಲರೂ ಇನ್ಫ್ಲುಯೆನ್ಸರ್ ಅಂತ ಮಾತಾಡ್ತೀವಿ. ಇನ್ಫ್ಲುಯೆನ್ಸರ್ ಅಂದ್ರೇನು? ಬೇರೆಯವರ ಅಭಿಪ್ರಾಯ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಆ್ಯಕ್ಚುಲಿ ಇಂಥ ಕಾಲದಲ್ಲಿ, ಇಂಥ ಡಿಜಿಟಲ್ ಏಜಲ್ಲಿ, ಇಂಥ ಸೋಷಿಯಲ್ ಮೀಡಿಯಾ ಏಜಲ್ಲಿ ನಾವು ಸ್ವಂತ ವಿವೇಚನೆ ಇಟ್ಕೊಂಡಿರ್ಬೇಕು ಮತ್ತು ನಮ್ಮದೇ ಆದ ಸ್ವಂತ ನಿರ್ಧಾರ ತೊಗೊಳ್ಬೇಕು. ಸೊ ಹಾಗಾಗಿ ಇತ್ತೀಚಿನ ನಾನು ಮೊದಲೇ ಮಾತಾಡ್ದಂಗೆ ಫೇಕ್ ನ್ಯೂಸು, ಡೀಪ್ ಫೇಕು ಇತ್ಯಾದಿಗಳೆಲ್ಲ ಇದ್ದಾವೆ. ಸೊ ಹಾಗಾಗಿ ನಾವು ಅದನ್ನು ಯಾವುದೇ ಮಾಹಿತಿಯನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ, ಹಂಚ್ಕೋಬೇಕಾದ್ರೆ ಅದರ ಮೂಲ ಯಾವುದು, ಅದು ಸರಿನಾ ತಪ್ಪಾ, ಮತ್ತು ಅದರಿಂದ ಏನಾದ್ರು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಒಂದು ವಿವೇಚನೆಯನ್ನು ಇಟ್ಕೊಂಡು ನಾವು ಅದನ್ನು ಶೇರ್ ಮಾಡೋದಿರ್ಬೋದು ಅಥವಾ ಹಂಚ್ಕೊಳ್ಳೋದಿರ್ಬೋದು ಇರಬೇಕು. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಇವತ್ತಿನ ದಿನ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳೋದಕ್ಕೆ.
1: ಯುವಕರನ್ನು ಅಥವಾ ಯುವಶಕ್ತಿಯನ್ನು ಎಷ್ಟೋ ಸಲ ದುರುಪಯೋಗಗೊಳಿಸ್ಕೊಳ್ಳಾಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಅಂದರೆ ಅವರು ಒಂಥರ ಮಾಬ್ ಆಗಿ ಬಂದ್ಬಿಡ್ತಾರೆ, ಅಥವಾ ತಾವು ಸಮರ್ಥವಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕೆ ಆಗ್ತಿರಂಗಿಲ್ಲ, ಅವ್ರನ್ನ ಇನ್ನೊಬ್ರು ಯಾರೋ ಬಳಸ್ಕೊಂಡ್ಬಿಡ್ತಾರೆ ಅಂತಂಥೇಳಿ. ಹಾಗಾಗಿ ಇದರಲ್ಲಿ ಏನಂದ್ರೆ, ಸ್ವಂತಿಕೆ ಇದ್ರೆ ಬಹುಶಃ ಅವರು ಆ ಕಡೆ ವಾಲ್ಲಿಕ್ಕಿಲ್ಲ, ತಮ್ಮ ಬದುಕಿನ ಒಂದು ಭವಿಷ್ಯ ರೂಪಣೆ ಮಾಡುವಲ್ಲೇ ಸತತ ಪರಿಶ್ರಮವನ್ನು ಅವ್ರು ಹಾಕ್ಬೋದು.
0: ಅಲ್ಲ, ಇದು
1: ಈ ದಿಶೆಯಲ್ಲಿ ತಮ್ಮಂಥವ್ರು, ತಾವು ನೋಡಿ IPS ಮಾಡಿದವರು, ಇಂಥ ದೊಡ್ಡ ಸ್ಥಾನದಲ್ಲಿದ್ದೀರಿ ಮತ್ತೆ ಯುವಕರಾಗಿದ್ದೀರಿ, ನಿಮ್ಮ ಒಂದು ಮಾತು ಏನಿರಬಹುದು ಅಂತೇಳಿ ಅವ್ರಿಗೊಂದು ಕುತೂಹಲ ಇರ್ತದೆ. ಏನೇನು ಕಿವಿ ಮಾತನ್ನ ಹೇಳಬಹುದು ತಾವು ಈ ಸಂದರ್ಭದಲ್ಲಿ?
0: ನೋಡಿ, ಇದು ಇವತ್ತಿನ ಸಮಸ್ಯೆ ಅಲ್ಲ, ಮೊದಲಿನಿಂದ ಅನಾದಿ ಕಾಲದಿಂದ ಇದು ಈ ದುರ್ಬಳಕೆ ಮಾಡ್ಕೊಳೋದು ವಿಶೇಷವಾಗಿ ಯುವಕರನ್ನು ಅದು ನಡ್ಕೋ ಬಂದಿದೆ. ಸೊ ನಾನು ಅಷ್ಟೇ ಹೇಳೋದು, ಓದುವಿಕೆ ಅಂದರೆ ವೆಲ್ ರೆಡ್ ಪರ್ಸನ್ ಆಗಿರಬೇಕು. ನಮ್ಮಿಂದ ಏನು ಬಯಸ್ತಾ ಇದ್ದಾರೆ, ಯಾಕೆ ಬಯಸ್ತಾ ಇದ್ದಾರೆ, ನಮ್ಮಿಂದ ಏನು ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ವಿವೇಚನೆಯನ್ನು ಹೊಂದ್ಕೊಂಡಿರಬೇಕು. ಅದಲ್ದಲೆ ಇವತ್ತಿನ ಏನು ಇನ್ಫಾರ್ಮೇಷನ್ ಏಜ್ ಅಂತ ಹೇಳ್ತೀವಿ, ಬಹಳಷ್ಟು ಇನ್ಫಾರ್ಮೇಷನ್ ನಮಗೆ ಬರ್ತಾ ಇದೆ, ನಮಗೆ ಸರಿನೋ ತಪ್ಪೋ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಮತ್ತು ಈಗಿನ ಅಲ್ಗಾರಿದಮ್ಸ್ ಹೆಂಗಿದ್ದಾವೆ ಅಂದರೆ, ನಾವು ಏನಾದ್ರು ಒಂದನ್ನು ನೋಡಿದ್ರೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತವೆ.
1: ಸುಳ್ಳು ನೋಡಿದ್ರೆ ಸುಳ್ಳೇ ಬರ್ತದೆ,
0: ಸುಳ್ಳೇ ಬರ್ತಾ ಇರುತ್ತೆ. ಅಥವಾ ಯಾವ್ದೊಂದು ವಿಷಯ ನೋಡಿದ್ರೆ ಆ ವಿಷಯದ ಒಂದೇ ರೀತಿಯಾದಂಥ ಒಂದು ಇದನ್ನು ಬರ್ತಾ ಇರುತ್ತೆ. ವಿಭಿನ್ನ ಅಭಿಪ್ರಾಯಗಳು ನಮಗೆ ಸಿಗೋದಿಲ್ಲ, ಒಂದೇ ನಮಗೇನು ಇಷ್ಟಪಡ್ತೀವಿ ಅಂತ ಅದು ಡಿಸೈಡ್ ಮಾಡ್ತಾ ಅದೇ ಬರ್ತಾ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನಾವು ಎಲ್ಲದನ್ನು ಸ್ವೀಕರಿಸೋದಕ್ಕೆ, ಅದಕ್ಕೆ ನಾನು ಹೇಳಿದ್ದು ಎಲ್ಲ ದೃಷ್ಟಿಕೋನವನ್ನು, ಎಲ್ಲ ಸಿದ್ಧಾಂತಗಳನ್ನು ನಾವು ಸ್ವೀಕಾರ ಮಾಡ್ಕೊಂಡು ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದು ಪರಿಪಾಲನೆ ಮಾಡಬೇಕು. ಈಗೇನಾಗ್ಬಿಟ್ಟಿದೆ, ಅದು ಬೇರೆ ಈಗ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕ್ಕಿಂತ ಮುಂಚೆ ರೋಬೋಟಿಕ್ಸ್, ಆಟೋಮೇಷನ್ ಎಲ್ಲ ಇತ್ತು. ಈಗ ಫಾರ್ ಎಕ್ಸಾಂಪಲ್, 50 ವರ್ಷದ ಹಿಂದೆ ವಾಷಿಂಗ್ ಮಷಿನ್ ಇರ್ತಾ ಇರಲಿಲ್ಲ, ಕುಕ್ಕರ್ ಇರ್ತಾ ಇರಲಿಲ್ಲ, ಅಥವಾ ಇತ್ತು ಮೈಕ್ರೋವೇವ್ ಇರ್ತಾ ಇರಲಿಲ್ಲ. ಅವೆಲ್ಲ ನಮ್ಮ ಜೀವನವನ್ನು ಸುಗಮವಾಗಿ ಸರಳವಾಗಿ ಮಾಡಿಕೊಟ್ಟಿದ್ದಾವೆ. ಬಟ್ ಈಗೇನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ನಮ್ಮ ಕ್ರಿಟಿಕಲ್ ಥಿಂಗನ್ನು ಬಿಟ್ಕೊಟ್ಬಿಟ್ಟಿದ್ದೀವಿ. ಈ ಒಂದು ಲೆಟರ್ ಬೇಕು ಅಂದರೆ ನಾವು ಯಾವ್ದಾರು ಒಂದು AI ಆ್ಯಪ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರೆ ಲೆಟರ್ ಅದೇ ತೆಗೆದುಕೊಡುತ್ತೆ ಅಲ್ವಾ?
1: ಅಂದರೆ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ಬೋದು ಅಂದರೆ ಸರ್, ಯುವಕರು ಒಳ್ಳೆಯ ವಿಷಯ ಕಡೆಯೇ ಅವರು ಜಾಸ್ತಿ ತಮ್ಮ ಮನಸ್ಸನ್ನು ಇಟ್ಟಿರಲಿ. ಉದಾಹರಣೆ, ಈಗ ಅಲ್ಗಾರಿದಮ್ನಲ್ಲಿ ತಾವು ಏನು ನೋಡ್ತಾರೆ ಅದೇ ಬರುತ್ತಂದ್ರೆ, ಆದಷ್ಟು ಅವರು ಒಳ್ಳೆಯ ವಿಷಯದ ಕಡೆಯೇ ಸ್ವಲ್ಪ ಜಾಸ್ತಿ ಸರ್ಚ್ ಮಾಡಿದರೆ ಒಳ್ಳೆಯ ವಿಷಯನೇ ಅವ್ರಿಗೆ ಬರ್ತಾ ಹೋಗ್ತದೆ,
0: ಒಳ್ಳೆ ವಿಷಯ ಬರುತ್ತೆ. ಪ್ಲಸ್ ನಮಗೆ ಈಗ ಯಾವ್ದ್ರ ವಿಷಯ ಬಗ್ಗೆ ಇನ್ನೂ ಆಳವಾಗಿ ನೋಡಬೇಕು ಅಂದರೆ, ಇದೆಂಥ ಯುಗ, ನಮ್ಮ ಕೈಯಲ್ಲೇ ಇದೆ, ಎಷ್ಟು ಆಳವಾಗಬೇಕು ಅಷ್ಟು ಆಳವಾಗಿ ಹೋಗ್ಬೋದು. ಎಂಥ ಎಕ್ಸ್ಪರ್ಟ್ಸ್ ಬೇಕು ನಿಮ್ಗೆ ಸಿಗ್ತಾರೆ, ಈಗ ವಿಡಿಯೋಗಳು ಸಿಗ್ತಾವೆ ನಿಮಗೆ. ಏನಾದ್ರು ಕಲಿಬೇಕು ಅಂದರೆ ನಾವೇನು ದೂರ ನಡ್ಕೊಂಡು ಹೋಗಬೇಕಾಗಿಲ್ಲ, ಇವತ್ತು ಶಾಲೆನೇ ನಮ್ಮ ಮನೆಗೆ ಬಂದಿದೆ. ಒಳ್ಳೆ ಸರ್ಚ್ ಮಾಡಬೇಕು, ಒಳ್ಳೆ ಇದು ಮಾಡಿದ್ರೆ ಅಲ್ಗಾರಿದಮ್ ಅದೇ ಪಿಕಪ್ ಮಾಡುತ್ತೆ. ಸೊ ನಾವು ಈ ತಂತ್ರಗಳನ್ನ ಹೇಗೆ ಬಳಸ್ದಂಗೆ ನಮಗೆ ಅದು ಒಳ್ಳೆ ಶಕ್ತಿನೂ ಕೂಡ ಒಂದ್ ಕಡೆ ದುಷ್ಟಶಕ್ತಿನೂ ಕೂಡ, ನಾವು ಹೇಗೆ ಬಳಕೆ ಮಾಡ್ತೀವಿ ನಮ್ಮ ಕೈಯಲ್ಲಿದೆ ಅದು. ನಾವು ಒಳ್ಳೇದಕ್ಕೆ ಬಳಕೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಬಳಕೆ ಮಾಡಿದ್ರೆ ನಾವು ಕೆಟ್ಟವರಾಗ್ತೀವಿ.
1: ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ಈ ಮೊಬೈಲ್ ಅಲ್ಲಿ ಹೇಳಬಹುದು, ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಧನಾತ್ಮಕವಾದ ಅಂಶಗಳೇ ನಿಮ್ಮ
0: ಮುಂದೆ ಬರುತ್ತೆ.
1: ಸರ್, ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಅಪಾಯಿಂಟ್ಮೆಂಟ್ಗಳು ಆಗಬೇಕು ಅಂತ ಹೇಳ್ತೀವಿ, ಮತ್ತೆ ಅವರಿಗೆ ಸಾಕಷ್ಟು ತರಬೇತಿಗಳು ಸಿಗಬೇಕು ಅಂತ ಹೇಳ್ತೀವಿ, ಮತ್ತೆ ಸರ್ಕಾರಿ ಹುದ್ದೆ ಸಿಗದೆ ಹೋದ್ರು ಅಥವಾ ಉದ್ಯೋಗ ಅಲ್ಲಿ ಸಿಗದೆ ಹೋದ್ರು ತಾವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನಾವೇನು ಹೇಳ್ತೀವಲ್ಲ, ಆ ದಿಶೆಯಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿವೆ. ಇವತ್ತು ಅವರು ಉದ್ಯಮಿಗಳಾಗಬಹುದು ಮುಂದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಸರ್ಕಾರಗಳ ಪ್ರಯತ್ನಗಳು ಹೇಗಿವೆ ಮತ್ತು ತಮಗೆ ಏನನ್ಸುತ್ತೆ ಸರ್, ಇಲಾಖೆಯ ಕಡೆಯಿಂದ ಏನೇನು ಅನುಕೂಲತೆಗಳಿವೆ?
0: ಅದೇ, ನಾನು ಈ ವರ್ಷ 70,000 ಹುದ್ದೆಗಳಿಗೆ ಸರ್ಕಾರ ಭರ್ತಿ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದೆ. ಅದರಲ್ಲಿ ಕ್ರೀಡಾಪಟುಗಳಿಗೆ ನಮ್ಮ ಇಲಾಖೆ ವತಿಯಿಂದ 2% ಮೀಸಲಾತಿಯನ್ನು ಇಡಲಾಗಿದೆ. ಅದಲ್ಲದೆ ಈಗ ಈ ಹಿಂದೆ ಹೇಳ್ದಂಗೆ ಯುವ ನಿಧಿ ಮತ್ತು ಇತ್ಯಾದಿ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಇದರಿಂದಾಗಿ ಒಂದು ಏನು ತಾವು ಹೇಳ್ದಂಗೆ ಯುವಕರಿಗೆ ಸಬಲೀಕರಣ ಮಾಡೋದು ಬಹಳ ಮುಖ್ಯವಾದಂಥ ಅಂಶ. ಸ್ವಯಂ ಉದ್ಯೋಗಗಳು ಅಥವಾ ಉದ್ಯೋಗ ಸಿಕ್ಕಿದ್ರೆ ಅವ್ರಿಗೆ ಅವರ ಸಬಲೀಕರಣ ಅದು ಬಂದ್ಬಿಡುತ್ತೆ. ಸೊ ಸರ್ಕಾರದ ವತಿಯಿಂದ ಬಹುಮುಖ್ಯವಾಗಿ ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ, ಅದಲ್ಲದೆ ಲೈಬ್ರರಿಗಳಿದ್ದಾವೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಓದಬೇಕು ಅಂತಿದ್ದಾರೆ ಅವ್ರಿಗೆ, ಮತ್ತು ಇದು ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಕ್ಕೆ ಮತ್ತು ನಿಧಿ ಇದೆ. ಸೊ ಅದರಿಂದ ಅವರು ಹೆಚ್ಚಿನ ಒಂದು ಸಹಾಯನ ಪಡ್ಕೋಬೋದಾಗಿದೆ ಯುವ ಜನರು ಏನಿದ್ದಾರೆ. ಎಸ್ಪೆಷಲಿ ತಾವು ಹೇಳ್ತೇವೆ ಸ್ವಯಂ ಉದ್ಯೋಗಕ್ಕೆ ಏನೇನು ಬೇಕು ಅದು ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಹಲವಾರು ಇಲಾಖೆಗಳು ಇದಕ್ಕೋಸ್ಕರನೇ ಏನು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತು ಉದ್ಯೋಗ ಇರ್ಬೋದು, ಅದಕ್ಕೆಲ್ಲ ಉತ್ತಮ ರೀತಿಯಲ್ಲಿ ಯುವಜನರಿಗೆ ಸಹಾಯವಾಗಲಿ ಅಂತ ಆ ದಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ.
1: ಯುವಕರಿಗೆ ತಾವು ಹೇಳುವಂತಹ ಒಂದು ಕಿವಿ ಮಾತು ಆಗಿರ್ಬೋದು ಅಥವಾ ಹಿರಿಯರು ಹೇಳಿದಂತಹ ದೊಡ್ಡ ದೊಡ್ಡ ಮಾತುಗಳು ಎಷ್ಟು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾಗಿದೆ ಸರ್.
0: ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಎದ್ದೇಳಿ ಗುರು ಮುಟ್ಟುವ ತನಕ ನೀವು ನಿಲ್ಲಬೇಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಒಳ್ಳೆ ಮಾತುಗಳು ಇನ್ಯಾರು ಹೇಳ್ತಾರೆ. ಅದಲ್ದಲೆ ಈ ಬರೀ ಯುವಜನರು ಇವತ್ತು ಕನಸು ಕಾಣೋರು ಮಾತ್ರ ಅಲ್ಲ, ಕನಸನ್ನು ನನಸು ಮಾಡುವಂಥ ಶಕ್ತಿಶಾಲಿಯಾದಂಥ ವ್ಯಕ್ತಿಗಳು. ಸೊ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿ ಒಳ್ಳೆ ಪ್ರಜೆಗಳಾಗಿ ಅಂತ ನಾವು ಹೇಳೋಕ್ಕೆ ಬಯಸ್ತೇನೆ.
1: ದೊಡ್ಡ ಕನಸು ಕಾಣಲಿ ಅಂತ ಹೇಳ್ತಾ ಇದ್ದೀರಿ ತಾವು.
0: ದೊಡ್ಡ ಕನಸು ಕಂಡಷ್ಟು ನಮ್ಮ ರಾಷ್ಟ್ರ ಇನ್ನೂ ಬಲಿಷ್ಠ ಆಗುತ್ತೆ. ಒಂದು ಹೇಳಬೇಕಂದ್ರೆ ಸರ್ಕಾರ ತನ್ನ ಯೋಜನೆಗಳ ಮುಖಾಂತರ ಎಲ್ಲರಿಗೂ ಏಣಿ ಆಗಲು ಸಾಧ್ಯ ಇದೆ, ಆದರೆ ಏರ್ಬೇಕಾದವರು ಅವರೇ ಯುವಕರೇ. ಸೊ ಹಾಗಾಗಿ ಯುವಕರು ನಾವು ಕೊಡೋಂಥ ಏಣಿನ ಹೇಳಲಿ ಅಂತ ನಾವು ಕೇಳ್ಕೊಳ್ತೀವಿ.
1: ಏರೇ ಇರ್ತಾರೆ ಸರ್. ಬಹಳ ಸಂತೋಷ ಸರ್. ಈಗ ರಾಷ್ಟ್ರ ನಿರ್ಮಾಣಕ್ಕಾಗಿ ಏನು ನಾವು ಈ ವರ್ಷದ ಘೋಷವಾಕ್ಯವನ್ನು ವಿಭಿನ್ನ ಸಂದರ್ಭಗಳು ಮತ್ತು ಸಮಾನ ಆಕಾಂಕ್ಷೆಗಳು ಅಂತೇಳಿ ಹೇಳ್ತಾ ಇದ್ದೀವಲ್ಲ, ಭಾಳಷ್ಟು ಆಶೋತ್ತರಗಳನ್ನು ಇಟ್ಟುಕೊಂಡು ನಮ್ಮ ಯುವಕರು ಇವತ್ತು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ನಾಯಕತ್ವ ವಹಿಸಲು ತಯಾರಿ ಆಗಿರ್ಬೋದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಟ ಮಾಡಲಂತೂ ಏನೇನು ಬೇಕು ಅಂತನಕ್ಕೆ ಅದರ ಸಲುವಾಗಿಯೂ ಕೂಡ ಹೋರಾಟ ಮಾಡ್ತಿರ್ಬೋದು, ಅಥವಾ ತಮ್ಮ ಜೀವನವನ್ನು ತಾವು ಸ್ವಾವಲಂಬಿಗಳಾಗಿ ನಡೆಸಬೇಕು ಅಂತನ್ನುವಂಥ ಉದ್ದೇಶನೂ ಇರ್ಬೋದು. ಇವತ್ತು ತಂದೆ ತಾಯಿಗಳಿಗೆ ಭಾರವಾಗಿ ನಾವು ಇರಬಾರ್ದು, ನಾವೇ ನಮ್ಮ ಬದುಕನ್ನು ನಡೆಸಬೇಕು ಅಂತನೋ ಆಕಾಂಕ್ಷೆ ಉದ್ದೇಶಗಳನ್ನೆಲ್ಲ ಹೊತ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಗಳು ಕೂಡ ಸಾಥ್ ಕೊಡಬೇಕು, ಬರೋ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗಲಿ ಅಂತಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್. ತಮ್ಮ ಇಲಾಖೆ ಕಡೆಯಿಂದ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಆಗಿರ್ಬೋದು ಅಥವಾ ಯುವಜನ ಮತ್ತು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಕಡೆಯಿಂದ ಕೂಡ ಸಾಕಷ್ಟು ಅನುಕೂಲತೆಗಳು ಇನ್ನೂ ಹೆಚ್ಚಿಗೆ ಸಿಗ್ತಾ ಹೋಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಬಯಸ್ಬೋದು ಸರ್. ತಾವು ಆಕಾಶವಾಣಿಗೆ ಬಂದು ಆಗಸ್ಟ್ 12 ಇವತ್ತು ಏನಿದೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನವನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ತಾವು ಬಂದು ಮಾತನಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
0: ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ.
1: ನಮಸ್ಕಾರ.
2: ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ಕರ್ನಾಟಕ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಆಯುಕ್ತರಾದ MN ಅನುಚೇತನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. ಇದು ಆಕಾಶವಾಣಿ ಬೆಂಗಳೂರು ಕೊಡುಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 4:20 ಸೆಕೆಂಡ್ಗಳು. ಈ ಸಮಯ

ಪರಿಮಳ ಕಾರ್ಯಕ್ರಮದ ಸಮಯ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಿರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪರಿಮಳ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ವಿಶೇಷವಾದ ಮಾತುಗಳು ಪರಿಮಳ ಕಾರ್ಯಕ್ರಮದಲ್ಲಿ ಇರುತ್ತೆ ಯಾವಾಗೂ. ವಿಶೇಷವಾಗಿ ಸಿನಿಮಾ ಕುರಿತಾದ ಮಾತುಕತೆ, ಸಿನಿಮಾ ಸೆಲೆಬ್ರಿಟಿಗಳು ವ್ಯಕ್ತಿಗಳ ಕುರಿತಾದ ಮಾತುಕತೆ ಇರುತ್ತೆ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯ ಅಂತ ತಿಳಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9483109129. 9483091029. ಇನ್ನು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಏನು ವಿಷಯ ಅಂತ ಹೇಳೋದಕ್ಕೂ ಮುಂಚೆನೇ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಉಪೇಂದ್ರ ಅವ್ರಿಗೆ ಒಂದು ಮಾತನ್ನು ಹೇಳ್ತಾರೆ. ಉಪೇಂದ್ರ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದು ಮಾತನ್ನು ಕೇಳ್ತಾರೆ. ಹಣ, ಈ ಬಂಗಾರದ ಮನುಷ್ಯ ಸಿನಿಮಾ ಅಷ್ಟೊಂದು ದಿನ ಓಡ್ತು, 2000 ದಿನಗಳ ಕಾಲ ಆ ಸಿನಿಮಾ ತೆರೆಯಲ್ಲಿ ಕಂಡುಬಿಡ್ತಲ್ಲ, ಏನಾದರೂ ಆ ಸಕ್ಸಸ್ನ ಗುಟ್ಟು ಅಂತ ಕೇಳಿದಾಗ ಅವರೊಂದು ಮಾತನ್ನು ಹೇಳ್ತಾರೆ. ಆ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ಈ ಜೂನಿಯರ್ ಆರ್ಟಿಸ್ಟ್ಗಳಿರ್ತಾರಲ್ಲ ಅವರೆಲ್ಲರೂ ಸಹ ಸಿನಿಮಾದಲ್ಲಿ ಅವರು ಕಥೆಯ ಪೂರಕವಾಗಿ ಸಮಾಜದ ಒಂದು ಭಾಗವಾಗಿ ಇರ್ತಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ, ಯಾರೋ ಒಬ್ಬರು ಸಿನಿಮಾ ಆ ಒಂದು ಶೂಟ್ ಮಾಡೋ ಟೈಮಲ್ಲಿ ಮಧ್ಯೆ ಪಾಸ್ ಆಗಿದ್ದಾರೆ, ಓಡ್ಬಿಟ್ಟಿದ್ದಾರಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆ ವ್ಯಕ್ತಿಯ ಲಕ್ಕು ಸಿನಿಮಾಗೆ ಹೊಡಿತು ನೋಡಿ, ಅದರಿಂದ ಬಂಗಾರದ ಮನುಷ್ಯ ನಾವು ಇಮ್ಯಾಜಿನ್ ಮಾಡ್ಕೊಳ್ದಿರೋ ಅಷ್ಟು ಮಟ್ಟಕ್ಕೆ ದೊಡ್ಡ ಹಿಟ್ಟನ್ನು ಕಾಣ್ತು ಅಂತ ಹೇಳ್ತಾರೆ ಉಪೇಂದ್ರ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದು, ಈ ಘಟನೆಗೂ ಇಂದಿನ ಕಾರ್ಯಕ್ರಮಕ್ಕೂ ಏನು ಸಂಬಂಧ? ಸಿನಿಮಾ ಒಂದು 2000 ದಿನಗಳ ಕಾಲ ಪ್ರಚಂಡವಾಗಿ, ಒಂದು 2 ವರ್ಷಗಳ ಕಾಲ ಸಿನಿಮಾ ಥಿಯೇಟ್ರಲ್ಲಿ ಹೋಗ್ಬೋದು ಅಂದರೆ ಏನು ಕಾರಣ ಇರ್ಬೋದು ಅಂತ. ಆ ಒಂದು ಕಾರಣವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರು ಯಾರೋ ಒಬ್ಬರು ಜೂನಿಯರ್ ಆರ್ಟಿಸ್ಟ್ಗೆ ಕೊಡ್ತಾರೆ ಆ ಕ್ರೆಡಿಟನ್ನು. ಹೌದು, ಇಂದಿನ ಕಾರ್ಯಕ್ರಮದಲ್ಲೂ ನಾವು ಅಂಥದ್ದೇ ಒಂದು ಕ್ರೆಡಿಟನ್ನು ಕೊಡುವಂಥ ಕೆಲಸ ಮಾಡೋಣ. ಯಾಕಂದರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂಥ ವಿಷಯ ಜೂನಿಯರ್ ಆರ್ಟಿಸ್ಟ್ಸ್, ಸಿನಿಮಾಗಳ ಅಸ್ಮಿತೆ. ಈ ಜೂನಿಯರ್ ಆರ್ಟಿಸ್ಟ್ಗಳು ಸಿನಿಮಾಗಳ ಅಸ್ಮಿತೆಯಾಗಿರ್ತಾರೆ ಅಂತ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಹೌದು, ಜೂನಿಯರ್ ಆರ್ಟಿಸ್ಟ್ಗಳಿದ್ದರೇ ಸಿನಿಮಾಗೆ ಒಂದು ಕಳೆ, ಆ ಸಿನಿಮಾದಲ್ಲಿ ಸಮಾಜವನ್ನು ಪ್ರತಿಬಿಂಬಿಸೋರು ಅವರು. ಇಂದಿನ ಕಾರ್ಯಕ್ರಮದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ಅತಿ ಹೆಚ್ಚು ಭಾಗವಹಿಸಿರುವಂಥ ಸಿನಿಮಾದ ಕೆಲವು ಗೀತೆಗಳನ್ನು ಕೇಳ್ತಾ ಸಾಗೋಣ. ಅನೇಕ ಸಿನಿಮಾದಲ್ಲಿ ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಕೆಲವು ಸಿನಿಮಾಗಳು, ವಿಶೇಷವಾಗಿ ಜೋಗಿ ಸಿನಿಮಾ ನೋಡೋದಾದರೆ, ಆ ಮಹದೇಶ್ವರ ಬೆಟ್ಟದಲ್ಲಿ ಅಷ್ಟೊಂದು ಜನಗಳ ಮಧ್ಯೆ, ಅನೇಕ ಜೂನಿಯರ್ ಆರ್ಟಿಸ್ಟ್ಗಳ ಮಧ್ಯೆ ಒಂದು ಚಿತ್ರೀಕರಣ ಆಗಿರುವಂತಹ ಗೀತೆಯನ್ನು ಕೇಳಿ ಬರೋಣ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಜೂನಿಯರ್ ಆರ್ಟಿಸ್ಟ್ ಸಿನಿಮಾಗಳ ಅಸ್ಮಿತೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಜೂನಿಯರ್ ಆರ್ಟಿಸ್ಟ್ಗಳು ಇದೊಂದು ಎಂಟ್ರಿ ಲೆವೆಲ್ ಆ್ಯಕ್ಟಿಂಗ್ ಕರಿಯರ್ ಅಂತ ಅಂದರೆ ಅನ್ಬೋದು. ಇವರು ಏನನ್ನು ಪ್ರತಿನಿಧಿಸ್ತಾರೆ ಅಂದರೆ ಒಂದು ಸಮಾಜವನ್ನು, ಒಂದು ಊರು ಊರಾಗಿ ಕಾಣೋದಕ್ಕೆ ಜೂನಿಯರ್ ಆರ್ಟಿಸ್ಟ್ ಬೇಕು. ಸಿನಿಮಾದ ತುಂಬ ಆ ಪರದೆಗಳ ತುಂಬ ತಮ್ಮನ್ನು ತಾವು ನಟರು ಆವರಿಸ್ಕೊಳ್ಳೋದಕ್ಕೆ ಯಾರಾದರೂ ಬೇಕು ಅಂದರೆ ಅವರು ಜೂನಿಯರ್ ಆರ್ಟಿಸ್ಟ್ಗಳಾಗಿರ್ತಾರೆ, ಸಹ ಕಲಾವಿದರಾಗಿರ್ತಾರೆ ಅವರೆಲ್ಲರೂ ಸಹ. ಇಂತಹ ಜೂನಿಯರ್ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ ಇಲ್ಲ ಅಂತ ಅಂದರೆ ಸಿನಿಮಾವೇ ಖಾಲಿ ಖಾಲಿ. ಎಷ್ಟೋ ಅಂತ ನಾಯಕ ನಾಯಕಿಯನ್ನು ಪೋಷಕ ನಟರನ್ನು ತೋರಿಸ್ತಾ ಇರೋದಕ್ಕಾಗುತ್ತೆ. ಅವರೆಲ್ಲರೂ ಸಹ ಅಂತಹ ಸಿನಿಮಾಗಳು ಬಂದಿದೆ ಇಲ್ಲ ಅಂತಲ್ಲ, ಆದರೆ ಅವರೆಲ್ಲರೂ ಸಹ ಒಂದು ಪರಿಪೂರ್ಣ ಸಮಾಜವನ್ನು ಕೊಡೋದಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ನಾಯಕ ನಾಯಕಿ ಪೋಷಕರು ಒಂದಷ್ಟು ಪಾತ್ರಗಳನ್ನು ಹಂಚಿಕೊಂಡ್ರೆ ಸಮಾಜದ ಮುಖವಾಡವಾಗಿ ಸಮಾಜದ ಪ್ರತಿಬಿಂಬವಾಗಿ ಕಾಣಿಸ್ಕೊಳ್ಳೋದು ಎಂದೆಂದಿಗೂ ಈ ಜೂನಿಯರ್ ಆರ್ಟಿಸ್ಟ್ಗಳು. ಅವರು ಸಿನಿಮಾಕ್ಕೆ ಒಂದು ಆ ರಾಯಲ್ ಲುಕ್ ಅನ್ನೋದನ್ನು ಕೊಡ್ತಾರೆ. ಈ ಜೂನಿಯರ್ ಆರ್ಟಿಸ್ಟ್ಗಳ ಕುರಿತು ಮತ್ತಷ್ಟು ಮಾತನಾಡೋಣ ಸ್ನೇಹಿತರೆ ಈ ಒಂದು ಗೀತೆಯ ನಂತರ. ಶಾಂತಿ ಕ್ರಾಂತಿ ಚಿತ್ರದ ಗೀತೆ. ಈ ಸಿನಿಮಾದಲ್ಲೂ ಸಹ ಮಕ್ಕಳು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಪೋಷಕ ಪಾತ್ರದಲ್ಲಿ ಸಹ ಮಾಡಿದರೆ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಇಡೀ ತೆರೆಯ ತುಂಬಿಕೊಂಡು ಸಿನಿಮಾದ ತುಂಬ ತುಂಬಿಕೊಂಡಿದ್ದಾರೆ. ಇನ್ನು ಒಂದು ವಿಶೇಷವಾದ ಘಟನೆಯನ್ನು ನೆನಪಿಸ್ಕೊಳ್ಳೋದೇನಪ್ಪ ಅಂತ ಅಂದರೆ ಆ ಘಟನೆ ಏನಂತ ಹೇಳ್ತೀನಿ ಈ ಒಂದು ಗೀತೆ ಆದ ನಂತರ.

ನೀವು ಕೇಳ್ತಿದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಜೂನಿಯರ್ ಆರ್ಟಿಸ್ಟ್ ಸಿನಿಮಾಗಳ ಅಸ್ಮಿತೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಒಂದು ಘಟನೆಯನ್ನು ಹಂಚಿಕೊಳ್ತೀನಿ ಅಂತ ಹೇಳಿದೆ. ಶಾಂತಿ ಕ್ರಾಂತಿ ಚಿತ್ರದಲ್ಲಿ ಅನೇಕ ಮಕ್ಕಳು ಈ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಆ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಒಂದು ಖುಷಿ ಪಡುವಂಥ ವಿಷಯ ಏನಪ್ಪ ಅಂತ ಅಂದರೆ, ದೊಡ್ಡಣ್ಣವರು ಹಂಚಿಕೊಂಡಿದ್ದಾರೆ, ಅಲ್ಲಿದ್ದಂತಹ ಮಕ್ಕಳು, ನಿಮಗೆಲ್ಲ ಗೊತ್ತಿದೆ, ಸಾವಿರಾರು ಮಕ್ಕಳು ಆ ಒಂದು ಸಿನಿಮಾದಲ್ಲಿ ಭಾಗವಹಿಸಿದರು. ತುಂಬ ದೊಡ್ಡ ಬಜೆಟ್ನ ಸಿನಿಮಾ, ಕನ್ನಡ, ತಮಿಳು, ತೆಲುಗು ಈ ಮೂರು ಭಾಷೆಗಳಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣ ಆಗ್ತಿದ್ದಂಥ ಸಿನಿಮಾ. ಈ ಸಿನಿಮಾದಲ್ಲಿ ಮಕ್ಕಳು ಅಷ್ಟೊಂದಿದ್ದಾಗ ರವಿಚಂದ್ರನ್ ಅವರು ಮಕ್ಕಳಿಗೋಸ್ಕರ ಹಾಲಿನ ಟ್ಯಾಂಕರ್ನೇ ತರಿಸ್ತಾ ಇದ್ರಂತೆ. ಕೇವಲ ಹಾಲಿನ ಪ್ಯಾಕೆಟ್ಗಳೆಲ್ಲ, ಹಾಲಿನ ಟ್ಯಾಂಕರ್ನೇ ತರಿಸಿ ಮಕ್ಕಳಿಗೆಲ್ಲರಿಗೂ ಹಾಲನ್ನು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದ್ರಂತೆ. ಇದು ಒಂದು ಏನು ಈಶ್ವರಿ ಸಂಸ್ಥೆ ಹಾಗೂ ಡಾಕ್ಟರ್ ರವಿಚಂದ್ರನ್ ದ ಶೋ ಮ್ಯಾನ್ ಇವರ ವಿಷಯ ಆದರೂ ಸಹ, ಇನ್ನೊಂದು ಕಡೆ ಅನೇಕ ಅಷ್ಟೊಂದು ಮಕ್ಕಳುಗಳು ಜೂನಿಯರ್ ಆರ್ಟಿಸ್ಟ್ಗಳಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿದರು. ಸಿನಿಮಾಗೆ

ಒಂದು ಲಕ್ಸುರಿ ಲುಕ್ಕನ್ನು ಕೊಟ್ಟರು ಅಂದರೆ ತಪ್ಪಾಗಲಾರದು. ಹಾಗೆ ಇನ್ನೊಂದು ಜೂನಿಯರ್ ಆರ್ಟಿಸ್ಟ್ಗಳ ಕುರಿತು ಮಾತನಾಡೋದಾದರೆ ನಾವು ಬಾಹುಬಲಿ ಸಿನಿಮಾವನ್ನು ಒಮ್ಮೆ ನೆನಪಿಗೆ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಬಾಹುಬಲಿ ಸಿನಿಮಾ ನಿಮಗೆ ಗೊತ್ತೇ ಇದೆ, ಭಾರತೀಯ ಚಿತ್ರರಂಗದಲ್ಲೇ ಈ ವಿಶ್ವ ಚಿತ್ರರಂಗವನ್ನು ಭಾರತೀಯ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದಂಥ ಸಿನಿಮಾ ಬಾಹುಬಲಿ. ಆ ಸಿನಿಮಾದಲ್ಲೂ ಸಹ ಅನೇಕ ಸಾವಿರಾರು ಜನ ಈ ಜೂನಿಯರ್ ಆರ್ಟಿಸ್ಟ್ಗಳು ಸಿನಿಮಾಗೆ ಜೀವವನ್ನು ತುಂಬಿದ್ದಾರೆ. ಈ ಜೂನಿಯರ್ ಆರ್ಟಿಸ್ಟ್ಗಳ ಕುರಿತು ಮತ್ತಷ್ಟು ಮಾತನಾಡೋಣ ಸ್ನೇಹಿತರೆ ಈ ಒಂದು ಗೀತೆಯ ನಂತರ.

ಈ ಪ್ರೀತಿಯು ದೇವರ ಹಾಗೆ ನನ್ನವಳ ಮನಸ್ಸು ಪರಿಶುದ್ಧ ಗಂಗೆ. ಎಷ್ಟು ಅದ್ಭುತವಾದ ಸಾಲಿದ್ದಂತಹ ಗೀತೆಯನ್ನು ಕೇಳ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ನಾವಿಂದು ಜೂನಿಯರ್ ಆರ್ಟಿಸ್ಟ್ ಸಿನಿಮಾಗಳ ಅಸ್ಮಿತೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ.

ಇನ್ನು ಜೂನಿಯರ್ ಆರ್ಟಿಸ್ಟ್ಗಳು ಹೇಗಪ್ಪ ಅಂತ ಅಂದರೆ, ಅವರು ಜನಗಳ ಮಧ್ಯದಲ್ಲಿ ಕಳೆದೋಗಿರ್ತಾರೆ, ಯಾವುದೇ ಮಾತುಗಳಿಲ್ಲ, ತುಂಬಾ ಕಡಿಮೆ ಮಾತುಗಳು, ಯಾವುದೋ ಒಂದು ಅನಿವಾರ್ಯವಾಗಿ ಮಾತನಾಡುವಂಥ ಮಾತು, ತುಂಬಾ ಕಡಿಮೆ ಮಾತುಗಳಿಗೆ ಸೀಮಿತ ಆಗಿರ್ತಾರೆ. ಹೆಚ್ಚಿನ ಸಮಯದಲ್ಲಿ ಹೆಚ್ಚಿನ 99% ಮಾತೇ ಇಲ್ಲದಂತಹ ನಟರು ಇವರು. ದಾರಿ ಹೋಕರಾಗಿರ್ತಾರೆ. ಹಾಗೆ ಯಾವುದೋ ಒಂದು ಪಾರ್ಟಿಯಲ್ಲಿ ಗೆಸ್ಟಾಗಿ ನಿಂತು ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಾರೆ. ಒಂದಷ್ಟು ಯೂನಿಫಾರ್ಮ್ ಅವ್ರಿಗೆ ಫಿಕ್ಸ್ ಆಗಿರುತ್ತೆ, ಇಂತಹ ಪಾತ್ರಕ್ಕೆ ಇಂಥವರೇ ಬರ್ತಾರೆ ಅನ್ನೋ ಒಂದು ಸಿನಿಮಾದವರ ಒಂದು ಲೆಕ್ಕದಲ್ಲಿ ಅವರು ಸೇರ್ಕೊಬಿಟ್ಟಿರ್ತಾರೆ. ಇಂತಿಂತಹ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ, ಅವ್ರಿಗೆ ಇಂತಿಂಥದ್ದೇ ಬಟ್ಟೆ, ಇಷ್ಟೇ ಮಾತು ಅನ್ನೋದು ಅವ್ರಿಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಡೈಲಿ ವರ್ಕ್ ಇರುತ್ತೆ. ಒಬ್ಬೊಬ್ಬ ಈ ಜೂನಿಯರ್ ಆರ್ಟಿಸ್ಟ್ಗಳು ಸಾವಿರಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸ್ನೇಹಿತರೆ, ಒಂದು ಎರಡು ಅಂತ ಹೇಳೋ ಹಾಗೆ ಇಲ್ಲ, ಸಾವಿರಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಎಲ್ಲರಿಗೂ ಪರಿಚಿತವಾಗಿರುತ್ತೆ ಆ ಮುಖ. ಆದರೆ ಅವರ ನಟನಾ ಸಾಮರ್ಥ್ಯವನ್ನು ಎಂದಿಗೂ ಅವರು ತೋರಿಸೇ ಇರೋದಿಲ್ಲ. ಈ ರೀತಿಯಾಗಿ ಜೂನಿಯರ್ ಪಾತ್ರಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಾಗಿ ತಮ್ಮನ್ನೇ ತಾವು ಕಳೆದೋಗಿರ್ತಾರೆ. ಅನೇಕ ನಟರು ಈ ಜೂನಿಯರ್ ಆರ್ಟಿಸ್ಟ್ಗಳಾಗಿಯೇ ಬಂದು ನಾಯಕರಾಗಿ ತಮ್ಮ ಜೀವನವನ್ನು ಸಹ ಕಂಡುಕೊಂಡಿರ್ತಾರೆ. ಮತ್ತಷ್ಟು ಈ ಒಂದು ಜೂನಿಯರ್ ಆರ್ಟಿಸ್ಟ್ಗಳ ಕುರಿತಾಗಿ ಮತ್ತಷ್ಟು ಮಾತಿದೆ ಸ್ನೇಹಿತರೆ, ಆ ಮಾತುಗಳನ್ನು ಕೇಳೋಣ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಜೂನಿಯರ್ ಆರ್ಟಿಸ್ಟ್ ಸಿನಿಮಾಗಳ ಅಸ್ಮಿತೆ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ವಿ. ಜೂನಿಯರ್ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ ನಾವು ಅಭಿನಯಿಸ್ತಿದ್ದೀವಿ, ಪಾತ್ರ ಮಾಡ್ತಿದ್ದೀವಿ ಅಂತ ಹೇಳೋದಿಲ್ಲ, ನಾವು ಕೆಲಸ ಮಾಡ್ತಿದ್ದೀವಿ ಅಂತಲೇ ಹೇಳೋದು. ಎಷ್ಟು ವಿಚಿತ್ರ ಅಲ್ವಾ, ಕಲಾ ಪ್ರಪಂಚ ಇದು. ಆದರೆ ಅವರು ಅಭಿನಯಿಸ್ತಿದ್ದೀನಿ ಅಂತ ಹೇಳೋದಿಲ್ಲ, ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರ ಕೆಲಸ ಆರಂಭ ಆಗೋದು ದಿನದ ಬೆಳಗ್ಗೆ, ಶೂಟಿಂಗ್ ಸೆಟ್ ಯಾವಾಗ ಆರಂಭ ಆಗುತ್ತೆ ಆಗಿಂದನೇ ಆರಂಭ ಆಗಿ ಅಂದಿನ ದಿನದ ಪ್ಯಾಕಪ್ವರೆಗೂ ಆ ನಟರು ಇರ್ತಾರೆ, ಆ ಜೂನಿಯರ್ ಆರ್ಟಿಸ್ಟ್ಗಳಿರ್ತಾರೆ. ನಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಜೂನಿಯರ್ ಆರ್ಟಿಸ್ಟ್ ಅನ್ನೋದೇ ಹೆಚ್ಚು ಸೂಕ್ತವಾದ ಪದ ಅಂತ ಅನಿಸುತ್ತೆ. ಆ ಒಂದು ಸೆಟ್ನಲ್ಲಿರ್ತಾರೆ, ಇಡೀ ದಿನ ಕಳೆದು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ತಮ್ಮ ದಿನಚರಿಯಲ್ಲಿ ತೊಡ್ಕೊಳ್ತಾರೆ. ಆದರೆ ಅವ್ರಿಗೆ ಸಿಗ್ತಾ ಇರುವಂಥ ಸಂಭಾವನೆ ವಿಷಯಕ್ಕೆ ಬಂತು ಅಂದರೆ, ಹೀಗೇನು ಮಾಡ್ತಿರುವಂಥ ಕೆಲಸಕ್ಕೆ ಸಿಕ್ಕುತ್ತಿರುವಂಥ ಸಂಬಳ ಬಹಳ ಕಡಿಮೆ. ಈ ಒಂದು ಆದಾಯದ ಅನಿಸುತ್ತೆ, ಈ ಸಿನಿಮಾ ಪ್ರಪಂಚ ಎಷ್ಟು ಸುಂದರವಾಗಿದೆ, ಕೇವಲ ರಾತ್ರೋರಾತ್ರಿಯಲ್ಲಿ ಸೂಪರ್ ಸ್ಟಾರ್ಗಳಾಗ್ತಾರೆ ಎಷ್ಟೋ ಜನ, ಅಂಥದ್ರಲ್ಲಿ ಇನ್ನೂ ಕೆಲವರ ಬದುಕು ಹಾಗೆ ಇರುತ್ತೆ. ಆದರೂ ಸಹ ಸಿನಿಮಾದ ಮೇಲಿನ ಪ್ರೀತಿನ ಅವರು ಎಂದಿಗೂ ಸಹ ಕಳ್ಕೊಂಡಿರೋದಿಲ್ಲ. ಮಾರ್ನಿಂಗ್ 6 ಹೋಗಿ ನೆಕ್ಸ್ಟ್ ಡೇ ಲೇಟ್ ನೈಟ್ 1-2 ಬಂದರೂ ಸಹ ನೋ ಕಂಪ್ಲೇಂಟ್ಸ್, ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನುವಂತಹ ಖುಷಿ. ಅಲ್ಲಿನ ನಟರುಗಳು ಎಷ್ಟೋ ಬಾರಿ ರಾಜ್ಕುಮಾರ್ ಅಂತಹ ಮೇಧಾವಿ ಮೇರು ನಟರ ಜೊತೆ ಕಳೆದಂಥ ಘಟನೆಗಳೇ ಸಾಕು, ಅದರ ಮೂಲಕವೇ ನಾವು ಜೀವನದ ಎಲ್ಲ ನೆಮ್ಮದಿಯನ್ನು ಕಂಡುಕೊಂಡಿದ್ದೀವಿ ಅಂತ ಒಂದು ಸಮಾಧಾನವನ್ನು ಇಂದಿಗೂ ಸಹ ಅನೇಕ ಜೂನಿಯರ್ ಆರ್ಟಿಸ್ಟ್ಗಳು ಕಂಡುಕೊಳ್ತಾರೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯ ಮಾಡಿದ್ದೀನಿ, ವಿಷ್ಣುವರ್ಧನ್ ಅವ್ರ ಜೊತೆ, ರಜನಿಕಾಂತ್ ಅವ್ರ ಜೊತೆ, ಅಪ್ಪು ಅವ್ರ ಜೊತೆ, ಹೀಗೆ ಅವರ ಲಿಸ್ಟ್ ಬೆಳೀತಾ ಸಾಗುತ್ತೆ. ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅವರಿಗೆ ಆದಾಯದಲ್ಲಿ ಪ್ರತಿದಿನ ಬರುವ ಪೇಮೆಂಟ್ನಲ್ಲಿ ಅಂತಹ ದೊಡ್ಡ ಮಟ್ಟದಲ್ಲದೇ ಇದ್ರೂ ಸಹ ದಿನ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ನೆಚ್ಚಿನ ನಟರನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದೇ ಅವ್ರಿಗೆ ಆನಂದ. ಹಾಗೆ ಜೂನಿಯರ್ ಆರ್ಟಿಸ್ಟ್ಗಳು ಇಲ್ಲ ಅಂತಂದರೆ ಸಿನಿಮಾ ಖಾಲಿ ಖಾಲಿಯಾಗಿ ಕಾಣುತ್ತೆ. ಸಿನಿಮಾದಲ್ಲಿ ಈಗಾಗಲೇ ಹೇಳಿದ ಹಾಗೆಯೇ ನಾಯಕ ನಟರಾಗ್ಬೋದು, ಪೋಷಕ ನಟರಾಗ್ಬೋದು, ನಾಯಕಿ ಆಗ್ಬೋದು, ಆದರೂ ಸಹ ಅನೇಕ ಲೀಡ್ ನಟರ ಹೊರತಾಗಿಯೂ ಸಿನಿಮಾ ಸಂಪೂರ್ಣವಾಗಿ ಕಾಣಬೇಕು ಅಂತ ಅಂದರೆ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಿರಬೇಕು. ಈ ಜೂನಿಯರ್ ಆರ್ಟಿಸ್ಟ್ಗಳೇ ಸಿನಿಮಾದ ಅಸ್ಮಿತೆ. ಅನೇಕ ಜೂನಿಯರ್ ಆರ್ಟಿಸ್ಟ್ಗಳು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಬಂದು ಮುಂದಿನ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ನಂತರದಲ್ಲಿ ಅವರು ಸಹ ನಾಯಕ ನಾಯಕಿಯಾಗಿ ತಮ್ಮ ಛಾಪನ್ನು ಸಿನಿಮಾ ರಂಗದಲ್ಲಿ ಮೂಡಿಸಿದ್ದಾರೆ. ಆ ರೀತಿ ಈಗ ಇರುವಂತಹ ಪ್ರತಿಯೊಬ್ಬರು ಜೂನಿಯರ್ ಆರ್ಟಿಸ್ಟ್ಗಳಿಗೂ ಅಂತಹ ಒಂದು ಅದ್ಭುತವಾದ ಅವಕಾಶಗಳು ಸಿಕ್ಕಿ ಅವರು ಕೇವಲ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋದ್ರ ಜೊತೆಗೆ ನಾನು ಅಭಿನಯಿಸ್ತಾ ಇದ್ದೀನಿ, ನನ್ನ ಇಷ್ಟದ ಕೆಲಸವನ್ನು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಆಗಲಿ ಅಂತ ಆಶಿಸೋಣ ಸ್ನೇಹಿತರೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಜೂನಿಯರ್ ಆರ್ಟಿಸ್ಟ್ ಸಿನಿಮಾಗಳ ಅಸ್ಮಿತೆ ಅನ್ನುವಂಥ ವಿಷಯದ ಕುರಿತು ಮಾತನಾಡಿದೆ. ಇನ್ನು ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ ಇದು ಸ್ನೇಹಿತರೆ. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಶ್ವೇತ ಎಸ್ರಾವ್ ಅವರ ಸಂದೇಶ ಬಂದಿದೆ. ಹಾಗೆ ಉತ್ತಮವಾದ ಭಾವಗೀತೆಗಳ ಸಾಲುಗಳ ಪದಬಂಧಗಳಲ್ಲಿ ಅಳವಡಿಸಿಕೊಳ್ಳುವ ನಿಮ್ಮ ಶೈಲಿ ನನಗಂತೂ ತುಂಬ ಖುಷಿ ಕೊಟ್ಟಿತು, ಸಂತೋಷ ಕೊಟ್ಟಿತು ಅಂತ ವರಲಕ್ಷ್ಮಿಯವರು ಪೀಣ್ಯದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮಾಧವನ್ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪದಬಂಧ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ

ಶ್ರೀನಿವಾಸರ ವಯಸ್ಸು ಕಾಲೋನಿ ಧಾರವಾಡದಿಂದ. ಹಾಗೆ ಯಾರಿದು ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿ ಮೆಚ್ಚುಗೆಯ ಮಾತುಗಳನ್ನು ಹಾಡಿದ್ದಾರೆ. ಹಾಗೆ ಮುಂದಿನ ಸಂದೇಶ, ಇಂದಿನ ಪದಬಂಧ ಕಾರ್ಯಕ್ರಮದಲ್ಲಿ ಒಂದು ಹಾಡಿನ ಸಾಲನ್ನು ತೆಗೆದುಕೊಂಡು ಉತ್ತಮವಾಗಿ ಪದಬಂಧ ನಡೆಸಿಕೊಡ್ರಿ, ಧನ್ಯವಾದಗಳು ಅಂತ ಮೈಸೂರಿನ ವಿದ್ಯಾರಣ್ಯಪುರದ ರಾಮ್ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಎನ್ ಎಂ ಕರ್ಜಗಿ ಅವರು ಮುರುಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ವೇದಾ ಶೆಟ್ಟಿ ಅವರು ಕಾಳವರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಜಗದಾಂಬಿಕಾ ಹಂಸವೇಣಿಯವರ ಮೆಚ್ಚುಗೆಯ ಸಂದೇಶ ಬಂದಿದೆ, ಕಾರ್ಯಕ್ರಮಗಳು ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಾಣಿಶ್ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಯಾರಿದು ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ. ಹಾಗೆ ನಿರ್ಮಲ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಣಿಯವರು ಹಳೇಬೀಡಿನಿಂದ, ಪದೇ ಬಂದ ಕಾರ್ಯಕ್ರಮ ತುಂಬ ಖುಷಿ ಕೊಟ್ಟಿದೆ. ಹಾಗೆ ಚಿತ್ರತಾಣ ತುಂಬ ಅಪರೂಪದ ಚಿತ್ರದ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಪರಿಮಳ ಕಾರ್ಯಕ್ರಮದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳ ಬಗ್ಗೆ ಮಾತುಗಳು ಮತ್ತು ಗೀತೆಗಳು ಎಲ್ಲ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದರೆ ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಹೌದು, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳ ಕುರಿತಾಗಿ ಮಾತನಾಡ್ತಿದ್ವಿ ಸ್ನೇಹಿತರೆ. ಜೂನಿಯರ್ ಆರ್ಟಿಸ್ಟ್ಗಳು ಸಿನಿಮಾಕ್ಕೆ ಒಂದು ಪರಿಪೂರ್ಣತೆಯನ್ನು ಕೊಡ್ತಾರೆ. ತಮ್ಮದೇ ಆದ ಚಾಲೆಂಜಸ್ ಮಧ್ಯೆ ಅವರು ಬದುಕ್ತಾ ಇದ್ದರೂ ಸಹ ಸಿನಿಮಾಗಳ ಮೇಲಿನ ಪ್ರೀತಿಯನ್ನು ಅವರು ಎಂದಿಗೂ ಸಹ ಕಡಿಮೆ ಮಾಡಿಕೊಂಡ್ರಲ್ಲ. ಅವರ ಉದ್ದೇಶ ಒಂದೇ, ಸಿನಿಮಾದಲ್ಲಿ ಭಾಗವಹಿಸಬೇಕು, ನಾವು ಕೆಲಸವನ್ನು ಮಾಡಬೇಕು, ಈ ವೃತ್ತಿಯಲ್ಲೇ ತಮ್ಮ ಜೀವನವನ್ನು ಕಂಡುಕೊಳ್ಬೇಕು ಅನ್ನೋದು ಅವರ ಆಶಯ ಆಗಿರುತ್ತೆ. ಈಗ ಎಲ್ಲ ಒಂದು ಈ ಒಂದು ಬಣ್ಣದ ಪ್ರಪಂಚದಲ್ಲಿ ಅನೇಕ ಲೀಡ್ ರೋಲ್ಸ್ಗೆ ಸಿಗುವಂಥ ಮನ್ನಣೆಯು ಈ ಜೂನಿಯರ್ ಆರ್ಟಿಸ್ಟ್ಗಳಿಗೂ ಸಹ ಸಿಗಲಿ. ಅವರು ಸಹ ಬೇಗನೆ ಒಂದು ಇಷ್ಟದ ಮಟ್ಟಕ್ಕೆ, ಅವರ ಒಂದು ನೆಮ್ಮದಿಯ ಬದುಕಿಗೆ ಈ ಒಂದು ಯಾನ ಕಾರಣ ಆಗಲಿ ಅಂತ ಆಶಿಸೋಣ ಸ್ನೇಹಿತರೆ. ಇನ್ನು ಇದಾಗಿತ್ತು ಇಂದಿನ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಹಾಗೆ 11 ಗಂಟೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆಯಾಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮದುದ್ದಕ್ಕೂ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಆಂಬುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5 ಗಂಟೆ ಆಯ್ತು. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ. ಎಸ್ಐಆರ್ ವಿಸ್ತರಣೆ ಮಾಡುವಂತೆ ಒತ್ತಾಯ ಕೇಳಿಬಂದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ 2ನೇ ಬಾರಿಗೆ ವಿಸ್ತರಿಸಿದೆ. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಗಣಿ ಮತ್ತು ಖನಿಜಗಳು ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿಂದು ಕೈಗೆತ್ತಿಕೊಳ್ಳಲಾಗಿದೆ. ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮಸೂದೆಯನ್ನು ಮಂಡಿಸಿದರು. ರಾಜ್ಯಕ್ಕೆ 26.954 ಟಿಎಂಸಿ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶನ ಕೋರಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಆಗಸ್ಟ್ 17ಕ್ಕೆ ಮುಂದೂಡಿದೆ. ಮಹರ್ಷಿ ವಾಲ್ಮೀಕಿ ಪರಿಷತ್

ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ವಿರುದ್ದ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿರುವ ಆರೋಪಿ ಪ್ರದೋಷ್ ಹೇಳಿಕೆಯನ್ನು ಒಂದು ವಾರಗಳ ಕಾಲ ದಾಖಲಿಸಬಾರದು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಈ ನಡುವೆ ಜೈಲಿನಲ್ಲಿ ಪ್ರದೋಷ್ಗೆ ಜೀವ ಬೆದರಿಕೆ ಇದೆ ಎಂದು ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದು ಪ್ರತ್ಯೇಕ ಭದ್ರತೆ ಕೋರಿದ್ದಾರೆ. ಆಕಾಶವಾಣಿಯ ನವದೆಹಲಿ ಪ್ರಧಾನ ಕಚೇರಿಯಲ್ಲಿಂದು ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ರಕ್ತದಾನ ಜೀವ ಉಳಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಡೆದ ಶಿಬಿರದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಯಶಸ್ಸು ಹಾಗೂ ಮುಂಬರುವ ಏಷ್ಯನ್ ಕ್ರೀಡಾಕೂಟದ ಸಿದ್ದತೆ ಮತ್ತು 2036 ಒಲಿಂಪಿಕ್ ಕ್ರೀಡಾಕೂಟ ಆಯೋಜಿಸುವ ಕುರಿತಂತೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷೆ ಪಿಟಿ ಉಷಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಅಜಿಂಕ್ಯ ರಹಾನೆ ಇದೇ 15 ನಡೆಯಲಿರುವ ಭಾರತ ಶ್ರೀಲಂಕಾ ಟೆಸ್ಟ್ ಪಂದ್ಯಗಳ ವೀಕ್ಷಕ ವಿವರಣೆಗೆ ಪದಾರ್ಪಣೆ ಮಾಡಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ. ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ನಿಮ್ಮೆಲ್ಲರಿಗೋಸ್ಕರ. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ, 7:22 ಕಗ್ಗದ ಸಿರಿ, 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಇಂದಿನ ವಿಶೇಷ ಕಾರ್ಯಕ್ರಮ, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು, 11:30 ಕಲಾಭಾರತಿ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಕರೆಗೊಂದು ಹಾಡು, 1:20 ಗೇಮ್ ಶೋ ನಮ್ಮ ನಾಡು, 2:15 ಸ್ಪಂದನ, 2:40 ಚಿತ್ರತಾಣ, 3:00 ಸಖಿ ಸಹೇಲಿ, 4:00 ಪರಿಮಳ ಕಾರ್ಯಕ್ರಮ, 5:05 ಸೇಫ್ ಡ್ರೈ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:22 ಕಗ್ಗದ ಸಿರಿ, 8:02 ನಮ್ಮ ಆಯ್ಕೆ, 9:15 ಪ್ರಾಯೋಜಿತ ಕಾರ್ಯಕ್ರಮ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಕಡೆಯಿಂದ, 9:30 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಶುಭ ಸಂಜೆ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತು.

ಇವತ್ತು ಆಗಸ್ಟ್ 12, ಇವತ್ತು ಆನೆಗಳ ದಿನಾಚರಣೆ ಅಂತೆ. ಈ ಆನೆಗಳ ಬಗ್ಗೆ ನಿಮಗೆ ದಿನಾಚರಣೆ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅದು ಇದು ಎಲ್ಲ ಇನ್ಫಾರ್ಮೇಷನ್ ನೀವು ತಿಳ್ಕೊಂಬಿಟ್ಟಿರ್ತೀರ. ಆದರೆ ಈ ಆನೆಗಳ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳು ಇವತ್ತು ನನ್ನ ಹತ್ರ ಇದೆ. ಸೊ ನಾನು ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳಿಸ್ತಾ ಆ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟ್ಯೂನ್ ಮಾಡಿ ಕೇಳ್ತಾ ರೀ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ, ಗಂಧದ ಗುಡಿ ಚಿತ್ರದಿಂದ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಇದೆ, ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ.

ಸೇಫ್ ಡ್ರೈವ್ ಓಲ್ಡೀಸ್ಗಳಲ್ಲಿ ಆನೆಗಳ ಬಗ್ಗೆ ಒಂದಷ್ಟು ಕುತೂಹಲಕಾರಿಯಾದ ನಿಗೂಢ ವಿಷಯಗಳನ್ನು ಹೇಳ್ತೀನಿ ಅಂತ ಹೇಳಿದೆ. ನಾವು ಹೇಗೆ ಮನುಷ್ಯರು ಯಾರಾದರೂ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಮಗಿಷ್ಟ ಆದವರು ತೀರ್ಕೊಂಡಾಗ ಎಷ್ಟೋ ವರ್ಷಗಳು ಅವರನ್ನು ನೆನಪು ಮಾಡ್ಕೋತಾ ಇರ್ತೀವಲ್ವಾ, ನಮ್ಮ ಹಿರಿಯರನ್ನು, ಆನ್ಸೆಸ್ಟರ್ಸ್ನ ಎಲ್ಲ. ಆನೆಗಳು ಕೂಡ ಸತ್ತ ಆನೆಗಳನ್ನು ನೆನಪು ಮಾಡ್ಕೊಳ್ತಾವಂತೆ. ಅವು

ಸತ್ತ ಆನೆಯ ಮೂಳೆ ಅಥವಾ ದೇಹದ ಅವಶೇಷಗಳ ಬಳಿ ನಿಂತು ಅದನ್ನು ಸ್ಪರ್ಶಿಸೋದು, ಪರಿಶೀಲಿಸೋದು. ಹೀಗೆ ಅಂದರೆ ಆ ಒಂದು ಸತ್ತ ಆನೆನ ನೀವೇನಾದರೂ ಕಾಡಲ್ಲಿ ಅದ್ರ ಎದುರುಗಡೆ ಏನಾದರೂ ಮಣ್ಣು ಮಾಡಿದರೆ ಅಥವಾ ಇನ್ನೇನೋ ಮಾಡಿದರೆ ಅದು ಯಾವಾಗಲೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು, ಆ ಒಂದು ಸತ್ತೋಗಿರೋ ಆನೆಯನ್ನು ನೆನಪು ಮಾಡಿಕೊಳ್ಳೋದು ಎಲ್ಲ ಮಾಡತ್ತಂತೆ. ಇನ್ನು ಬಹಳ ದೂರದ ಧ್ವನಿಯನ್ನು ಕೂಡ ಅವು ಕೇಳಬಲ್ಲವು. ಮನುಷ್ಯರಿಗೆ ಕೇಳದಷ್ಟು ಕಡಿಮೆ ಆವೃತ್ತಿಯ ಧ್ವನಿಗಳನ್ನು ಬಳಸಿ ದೂರದಲ್ಲಿರೋ ಆನೆಗಳೊಂದಿಗೆ ಅವು ಸಂವಹನ ಕೂಡ ಮಾಡತ್ತಂತೆ. ಸೊ ಹತ್ರದಲ್ಲೇ ಇರಬೇಕು ಮಾತಾಡೋಕ್ಕೆ ಅಂತ ಏನಿಲ್ಲ, ಎಷ್ಟೋ ದೂರದಲ್ಲಿರೋ ಸೌಂಡ್ ಕೇಳಿಕೊಂಡೇ ದೂರದಲ್ಲಿರೋ ಆನೆ ಜೊತೆ ಮಾತಾಡತ್ತಂತೆ. ಇನ್ನು ಭೂಕಂಪದ ಸೂಚನೆಗಳನ್ನು ಕೂಡ ಅದು ತುಂಬ ಬೇಗ ಗ್ರಹಿಸುತ್ತೆ. ಅವುಗಳಿಗೆ ನೆಲದ ಕಂಪನಗಳು ಅತ್ಯಂತ ಸಂವೇದನಾಶೀಲ. ಹೇಗೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಮನುಷ್ಯರಿಗಿಂತ ಮುಂಚಿತವಾಗಿ ಅಸಹಜ ಕಂಪನಗಳಿಗೆ ಪ್ರತಿಕ್ರಿಯಿಸೋದು ಗಮನಿಸಲಾಗಿದೆ. ಅವುಗಳ ಕಾಲಲ್ಲಿ ಆ ಒಂದು ತರಂಗಗಳ ಒಂದು ಗುರುತನ್ನು ಕಂಡುಹಿಡ್ಕೊಂಡು ಅವುಗಳಿಗೆ ಗೊತ್ತಾಗತ್ತಂತೆ. ಇನ್ನೂ ಸಾಕಷ್ಟು ವಿಷಯಗಳಿದೆ ಅವುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ಪಿ ಸುಶೀಲಾ ಅವರು ಹಾಡಿದ್ದಾರೆ. ಸಿಪಾಯಿ ರಾಮು ಚಿತ್ರದಿಂದ ಈ ಗೀತೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಾನು ನಿಮ್ಮ ಜೊತೆ ಆರ್ ಜೆ ಸ್ವಾತಿ. ಸಾಕಷ್ಟು ಜನ ಕೇಳಿದ್ರಿ, ಮೇಡಮ್ ನಿಮ್ಮ ಹೆಸರೇ ಹೇಳಿಲ್ವಲ್ಲ ಅಂತ. ಅದಕ್ಕೆ ಹೇಳಿದೆ, ಮುಂದಿನ ನಿಗೂಢ ಹಾಗೂ ಕುತೂಹಲಕಾರಿ ವಿಷಯ ಏನು ಗೊತ್ತಾ? ನಾವು ಅಂದ್ಕೊಂಡಿರ್ತೀವಿ ಎಷ್ಟೋ ಜನ ಮಾವುತರನ್ನು ನೀವು ಮಾತಾಡಿಸಿದ್ರೆ ಆ ಆನೆಗಳ ಭಾಷೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ಅವುಗಳ ಸಂಪೂರ್ಣ ಭಾಷೆ ಯಾರಿಗೂ ಅರ್ಥ ಆಗಲ್ವಂತೆ. ಅವುಗಳ ಗೀಳಿಡುವಿಕೆ ಅಥವಾ ಕಡಿಮೆ ಧ್ವನಿಯ ಅವುಗಳ ಕರೆಗಳು, ಶಬ್ದಗಳು ಅಥವಾ ಅವು ದೇಹ ಭಾಷೆಯಲ್ಲಿ ಬಹಳ ಸಂಕೀರ್ಣವಾದ ಒಂದು ಸಂದೇಶವನ್ನು ಬೇರೆ ಆನೆಗಳಿಗೆ ರವಾನೆ ಮಾಡುತ್ತಂತೆ. ಇನ್ನು ಅವುಗಳು ತಮ್ಮನ್ನು ಕನ್ನಡಿಯಲ್ಲಿ ಗುರುತಿಸ್ಕೊಳ್ತಾವಂತೆ. ಎಷ್ಟೋ ಸಲ ನೋಡಿರ್ತೀವಿ ನಾವು ಪ್ರಾಣಿಗಳು, ಅವು ಕನ್ನಡಿಯಲ್ಲಿ ನೋಡಿಕೊಂಡಾಗ ಅವಕ್ಕೆ ಒಂಥರ ಕನ್ಫ್ಯೂಷನ್ ಆಗುತ್ತೆ, ಏನಿದು ನಂತರ

ಇದೆಯಲ್ಲ ಇನ್ನೊಂದು ಪ್ರಾಣಿ ಅಂತ. ಆದರೆ ಆನೆಗಳಿಗೆ ಸ್ವಯಂ ಗುರುತಿಕೆಯ ಲಕ್ಷಣಗಳನ್ನು ಅವು ಕಂಡುಹಿಡ್ಕೊಳ್ತಾವಂತ. ಹೇಗೆ ನಾವು ನಮ್ಮನ್ನು ನೋಡಿದ ತಕ್ಷಣ ಇದು ನಾವೇ ಅಂತ ಐಡೆಂಟಿಫೈ ಮಾಡ್ಕೋತೀವಲ್ಲ, ಹಾಗೆ ಆನೆ ಕೂಡ ಇದು ಅದರ ಅಪರೂಪದ ಬುದ್ಧಿಮತ್ತೆಯನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಮನುಷ್ಯರ ಧ್ವನಿಯನ್ನು ಕೂಡ ಗುರುತಿಸುತ್ತಂತೆ. ನೀವು ವಿಭಿನ್ನ ಮನುಷ್ಯರ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆ ಮನುಷ್ಯರ ಧ್ವನಿಯಲ್ಲೇ ಈ ಮನುಷ್ಯನಿಂದ ನಂಗೆ ಅಪಾಯ ಇದೆಯಾ ಇಲ್ವಾ, ಇವನು ಫ್ರೆಂಡ್ಲಿ ಇದ್ದಾನಾ ಅಥವಾ ಒಳ್ಳೆಯವನಿದ್ದಾನಾ ಅದನ್ನು ಕೂಡ ಅವು ಜಡ್ಜ್ ಮಾಡ್ತಾವಂತೆ. ಬರೀ ನಿಮ್ಮ ಒಂದು ಧ್ವನಿ ಕೇಳಿ ಅಷ್ಟು ಒಂದು ಅಬ್ಸರ್ವ್ ಮಾಡಿ ಈ ಮನುಷ್ಯನ ಒಂದು ಗುಣವನ್ನು ಅವು ಕಂಡುಹಿಡ್ಕೊಳ್ತಾವೆ ಅಂದರೆ ಎಂಥ ಶಕ್ತಿ ಆ ಭಗವಂತ ಆನೆಗಳಿಗೆ ಕೊಟ್ಟಿದ್ದಾನೆ ಅಲ್ವಾ. ಸಾಕಷ್ಟು ವಿಷಯ ಇದೆ, ಖಂಡಿತ ನಿಮ್ಮ ಜೊತೆ ಹಂಚ್ಕೋತೀನಿ. ಟ್ಯೂನ್ ಮಾಡಿ ಕೇಳ್ತಾರೆ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಾನು ನಿಮ್ಮ ಆರ್ ಜೆ ಸ್ವಾತಿ. ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ.

ಆನೆಗಳ ಬಗ್ಗೆ ನಿಗೂಢವಾದ ವಿಸ್ಮಯಕಾರಿ ವಿಷಯಗಳನ್ನ ಮಾತಾಡ್ತಾ ಇದ್ವಿ. ಇನ್ನೊಂದು ವಿಷಯ ಏನು ಗೊತ್ತಾ, ಅವುಗಳ ನೆನಪಿನ ಶಕ್ತಿ ಅಸಾಧಾರಣ ಅಂತೆ. ಹೇಗೆ ಅಂದರೆ, ಈ ಅವು ಕಾಡಲ್ಲಿ ಓಡಾಡ್ತಾ ಇರಬೇಕಾದ್ರೆ ಎಲ್ಲೆಲ್ಲಿ ನೀರಿದೆ, ಯಾವ್ಯಾವ ದಾರಿ ಹೇಗಿದೆ, ಇನ್ನು ಇತರೆ ಆನೆಗಳು ಹಿಂದಿನ ಅನುಭವಗಳು ಅವುಗಳಿಗೆ ಹಲವು ವರ್ಷಗಳ ತನಕ ನೆನಪಲ್ಲಿ ಇಟ್ಕೊಳ್ತಾವಂತೆ. ಅಂದರೆ ಯಾವುದೋ ಒಂದು ಕಾಡಿನ ದಾರಿಲಿ ಹೋಗಿರ್ತವೆ, ಯಾವುದೋ ಒಂದು ಆನೆಯನ್ನು ಭೇಟಿ ಮಾಡಿರುತ್ತೆ, ಅಥವಾ ಇನ್ಯಾವುದೋ ನೀರಿನ ಸ್ಥಳ ಇರುತ್ತೆ, ಅಥವಾ ಇನ್ನೆಲ್ಲೋ ಒಂದಿಷ್ಟು ಮರಗಳ ಉಕ್ಕಿಷ್ಟ ಆದಂಥ ಒಂದು ಜಾಗ ಇರುತ್ತೆ. ಹೀಗೆ ಪ್ರತಿಯೊಂದನ್ನು ನೆನಪಲ್ಲಿ ಇಟ್ಕೊಳ್ಳುತ್ತಂತೆ. ಎಷ್ಟೋ ಹಲವಾರು ವರ್ಷಗಳ ತನಕ ಅದೇ ದಾರಿಯಲ್ಲಿ ಆ ಆನೆ ಹೋಗುತ್ತಂತೆ. ಮತ್ತೆ ನಾವು ಅಂದ್ಕೊಳ್ತೀವಿ, ಹೇಗೆ ಇದಕ್ಕೆ ಊರಿನ ದಾರಿ ಗೊತ್ತಾಯಿತು, ಹೇಗೆ ಕಾಡಿನ ದಾರಿಗೆ ಹೋಗುತ್ತೆ ಅಂತ. ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ಮೆಮೊರಿ ಪವರ್ ಇರುತ್ತಂತೆ. ಇನ್ನು ಅದರ ಸೊಂಡಿಲು ಇದೆ ಅಲ್ಲ, ಅದೊಂಥರ ಅದ್ಭುತ ಅಂಗ ಅಂತ ಹೇಳ್ಬೋದು. ಅದರಲ್ಲಿ 40,000 ಹೆಚ್ಚು ಸ್ನಾಯು ಘಟಕಗಳಿದೆಯಂತೆ. ಇನ್ನು ಆ ಸೊಂಡಿಲು ಎಷ್ಟು ಒಂದು ಮ್ಯಾಜಿಕ್ ಅಂದರೆ, ಅತಿ ಸಣ್ಣ ವಸ್ತುವನ್ನು ಕೂಡ ಆ ಸೊಂಡಿಲಿಂದ ಎತ್ತಬೋದಂತೆ. ಅತಿ ಭಾರವಾದ ವಸ್ತುಗಳನ್ನು ಕೂಡ ಆ ಸೊಂಡಿಲಿನಿಂದ ಅದು ಚಲಿಸ್ಬೋ ಹಾಗೆ ಮಾಡ್ಬೋದು ಅಥವಾ ಎತ್ತಬಹುದು.

0: ಸೊ ಅಷ್ಟು ಒಂದು ಫ್ಲೆಕ್ಸಿಬಲ್ ಆಗಿರುವಂತಹ ಸೊಂಡಿಲು ಆನೆಗಿದೆ. ಇನ್ನು ಆವಾಗಲೇ ಹೇಳ್ದಂಗೆ ಆನೆಗಳು ಸತ್ತ ಸಂಗಾತಿಯನ್ನು ಅಥವಾ ಸತ್ತ ಆನೆಗಳನ್ನು ನೆನಪು ಮಾಡಿಕೊಳ್ಳುತ್ತೆ ಅಂತ ಹೇಳ್ದೆ ಅಲ್ಲ, ಅದು ಒಂದೇ ಮಾಡಲ್ಲ, ಅವುಗಳು ಕೂಡ ಮನುಷ್ಯ ಥರ ಶೋಕ ಆಚರಿಸುತ್ತಂತೆ. ಅಂದರೆ ಸತ್ತ ಆನೆಗಳು ಅಥವಾ ಮರಿಗಳ ಬಳಿ ಮೌನವಾಗಿ ನಿಂತಿರೋದು ಅಥವಾ ಅವುಗಳ ದೇಹವನ್ನು ಸ್ಪರ್ಶಿಸೋದು ಮುಂತಾದ ವರ್ತನೆಗಳನ್ನು ಅವು ಬಾಡಿ ಲ್ಯಾಂಗ್ವೇಜಿಂದ ತೋರಿಸ್ಕೊಡುತ್ತಂತೆ. ಇನ್ನು ವಿಜ್ಞಾನಿಗಳು ಹೇಳಿದ್ದಾರೆ ಮಾನವೀಯ ಶೋಕಕ್ಕೆ ನೇರ ಸಮಾನ ಅಂತ ಹೇಳೋಕ್ಕಾಗಲ್ಲ, ಆದರೆ ಅವುಗಳ ವರ್ತನೆ ಇದೆಯಲ್ಲ, ನಾವು ಹೇಗೆ ಯಾರಾದರೂ ತೀರ್ಕೊಂಡ್ರೆ ಒಂದು ನಿಮಿಷ ಮೌನಾಚರಣೆ ಮಾಡ್ತೀವಲ್ಲ, ಹಾಗೆ ಕೂಡ ಆ ಆನೆಗಳಿಗೂ ಹಿಂಡಲ್ಲಿ ಬಂದು ಗುಂಪಲ್ಲಿ ಬಂದು ಸೈಲೆಂಟಾಗಿ ಆ ಒಂದು ಸ್ಥಳದಲ್ಲಿ ನಿಂತು ಹೋಗುತ್ತಂತೆ. ನೋಡಿ ಎಷ್ಟೆಲ್ಲ ಪ್ರಾಣಿ ಪ್ರಪಂಚದಲ್ಲಿ ವಿಸ್ಮಯಗಳಿರುತ್ತೆ ಅಲ್ವಾ. ಮತ್ತಷ್ಟು ಮಗದಷ್ಟು ಇದ್ರ ಬಗ್ಗೆ ಮಾತಾಡೋಣ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶ ಓದ್ತೀನಿ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋದಾದರೆ ನಿರ್ಮಲಾ ಅವರು ಗುಡ್ ಈವ್ನಿಂಗ್ ಸ್ವಾತಿ ಮ್ಯಾಮ್, ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಅವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಕೌಸಲಿ ಅವರು ಬನಶಂಕರಿಯಿಂದ ಆನೆಗಳ ದಿನ ಆನೆಗಳ ಬಗ್ಗೆ ಹಾಡುಗಳು ಕೇಳಿ ಖುಷಿಯಾಯಿತು ಅಂತಿರೋದು. ಟೈಲರ್ ಕಾವೇರಿ ಅನಸೂಯ ಗುರುನಾಥ್ ಮೆಣಸಗಿ ಶಿರೋಳಿಂದ ಗಜರಾಜನ ದಿನ ಗಜಗಾಂಭೀರ್ಯದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಇರೋದು ಯಾರಿದು, ಸ್ವರೂಪ್ ಲೋಕೇಶ್ ಅವರು. ಹನುಮಂತಪ್ಪ ಹಾಗೇನೆ, ಕವಿತಾ ಶ್ರೀನಿವಾಸ್ ಅವರು ವೈಎಸ್ ಕಾಲೋನಿಯಿಂದ. ಅನುಷ ಅವರು ಬಿಳಿ ಆನೆಗಳು ಉಂಟು ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಹೌದು. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಹಾಯಾದ ಈ ಸಂಜೆ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತಿದ್ದಾರೆ. ಸರ್ವೇಶ ಮಠ ಪಟ್ಟಣ ಗ್ರಾಮದಿಂದ ಸರ್ವೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಆನೆಗಳ ಬಗ್ಗೆ ಕುತೂಹಲಕಾರಿಯಾದ ಮಾಹಿತಿ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಚನ್ನಪ್ಪ ಅವರು ಜೆ ಪಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಸಮಯ 5:40 ಆಗ್ತಾ ಇದೆ. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ. ಅದಾದ ನಂತರ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. ಹಾಗೆಯೇ ಇನ್ನಷ್ಟು ಮತ್ತಷ್ಟು ಆನೆಗಳ ಬಗ್ಗೆ ಕುತೂಹಲಕಾರಿಯಾದ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು, ನಮಸ್ಕಾರ ಸರ್.
3: ನಮಸ್ಕಾರ.
2: ಈಗ ಭಾರತದಲ್ಲಿ ರೈತರಿಗಾಗಿನೇ ಅಂತಾನೆ ಯಾವ್ಯಾವ ಹಕ್ಕುಗಳಿವೆ ಅದನ್ನ ನಾವು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ರೈತನ ಬಗ್ಗೆ ನಾವು ಒಂದು ಒಳ್ಳೆ ಗೌರವ ಇಟ್ಕೊಂಡಿರ್ತೀವಿ, ಅವರ ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿ ಬೇಕಾಗತ್ತೆ.
3: ಮೊದಲಿಂದಲೂ ನಾವು ಹೇಳುವಂಥದ್ದು ಏನಂದರೆ, ರೈತರು ಭಾರತದ ಬೆನ್ನೆಲುಬು ಅನ್ನುವಂಥದ್ದು. ಯಾಕಂದರೆ ಕೃಷಿ ಪ್ರಧಾನವಾಗಿರುವಂಥ ದೇಶ, ಇಲ್ಲಿ ಕಾನೂನು ಅವರ ರಕ್ಷಣೆಗೆ ಹಲವಾರು ಹಕ್ಕುಗಳನ್ನು ನೀಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದು ಭೂಮಿಯ ಹಕ್ಕು. ರೈತರು ತಮ್ಮ ಭೂಮಿಯ ಮೇಲೆ ಸಂಪೂರ್ಣವಾದ ಕಾನೂನಿನ ಹಕ್ಕಿದೆ. ಕರ್ನಾಟಕದಲ್ಲಂತೂ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಜಾರಿಯಾಗಿದ್ದು, ಇದರಲ್ಲಿ ಭೂಮಿ ಉಳುಮೆ ಮಾಡುವವರಿಗೆ ಆ ಭೂಮಿ ಮೇಲೆ ಹಕ್ಕು ಸಿಗುತ್ತೆ. ಸರ್ಕಾರ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡ್ರೆ, ಯಾವುದೋ ಉದ್ದೇಶಕ್ಕಾಗಿ ಸ್ವಾಧೀನ ಮಾಡಿಕೊಂಡ್ರೆ, 2013 ಬಂದಿರುವಂತಹ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಹಕ್ಕು ಅಧಿನಿಯಮ ಅನ್ನೋದರ ಅಡಿಯಲ್ಲಿ, ಸಣ್ಣದಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಹೇಳ್ತೇವೆ, ಇದರ ಅಡಿಯಲ್ಲಿ ಸರಿಯಾದ ಪರಿಹಾರವನ್ನು ನೀಡುವಂತಹ ವ್ಯವಸ್ಥೆಗಳಿವೆ. ಇನ್ನೊಂದು ಬೆಳೆ ವಿಮೆ ಹಕ್ಕು. ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ವಿಮಾ ಹಕ್ಕುಗಳಲ್ಲಿ ರೈತರು ತಮ್ಮ ಬೆಳೆಗೆ ವಿಮೆಯನ್ನು ತೆಗೆದುಕೊಳ್ಳಬಹುದು. ಇದು ಯಾವಾಗ ಅಂದ್ರೆ ನೈಸರ್ಗಿಕ ವಿಕೋಪ ಆದಾಗ, ಬರ ಅಥವಾ ಪ್ರವಾಹದಿಂದ ತಾನು ಬೆಳೆದ ಬೆಳೆ ಹಾಳಾದ್ರೆ ಆಗ ಪರಿಹಾರವನ್ನು ಕೇಳಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅರ್ಜಿ ಸಲ್ಲಿಸಲು ಹತ್ತಿರದ ಬ್ಯಾಂಕ್ ಅಥವಾ PM ಕಿಸಾನ್ ಪೋರ್ಟಲ್ ಮೂಲಕ ಸಂಪರ್ಕಿಸಬಹುದು.
2: ಈಗ ಮತ್ತು ಬಹಳ ಪ್ರಮುಖವಾಗಿ ಕನಿಷ್ಠ ಬೆಲೆ, ಬೆಂಬಲ ಬೆಲೆ, ಅದ್ರ ಬಗ್ಗೆ ಒಂದು ಹಕ್ಕು ಅಂತ ಹೇಳ್ತಾರೆ.
3: ಹೌದು ಹೌದು, ಕನಿಷ್ಠ ಬೆಂಬಲ ಬೆಲೆ ಅಥವಾ ಇದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳುವಂತದ್ದು. ಸರ್ಕಾರ ಇದನ್ನು ನಿಗದಿಪಡಿಸಿರ್ತದೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ತಮ್ಮ ಬೆಳೆ ಮಾರಾಟ ಮಾಡುವಂತಹ ಹಕ್ಕು ರೈತರಿಗಿದೆ. ಮಧ್ಯವರ್ತಿಗಳ ಮೂಲಕ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಹಾಗೆ ಯಾವುದೇ ಮಧ್ಯವರ್ತಿಗಳು ಒತ್ತಾಯಿಸುವಂತಿಲ್ಲ. ರೈತರು ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಕನಿಷ್ಠ ಬೆಂಬಲ ಬೆಲೆ, ಅಷ್ಟನ್ನು ಪಡೆದುಕೊಳ್ಳುವಂತಹ ಹಕ್ಕು ಕೂಡ ರೈತರಿಗಿದೆ.
2: ಈ ಕಿಸಾನ್ ಕ್ರೆಡಿಟ್ ಸಂಬಂಧಪಟ್ಟಾಗಿ ಏನಾದರೂ ಹಕ್ಕು ಇದೆಯಾ ಸರ್?
3: ಸಾಲ ಮತ್ತೆ ಸಹಾಯಧನದ ಹಕ್ಕು ಅಂತ ಹೇಳ್ತೇವೆ ಇದನ್ನು. ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕಡಿಮೆ ಬಡ್ಡಿಗೆ ಸಾಲವನ್ನು ಪಡೆಯಬಹುದು. ಬ್ಯಾಂಕ್ ಸಾಲ

0: ನಿರಾಕರಿಸಿದ್ರೆ ನಬಾರ್ಡ್ ಅಥವಾ ಜಿಲ್ಲಾಧಿಕಾರಿಗೆ ಇದರ ಬಗ್ಗೆ ದೂರನ್ನು ನೀಡಿ ಬ್ಯಾಂಕ್ ಒಂಬುಡ್ಸ್ಮನ್ಗೂ ದೂರನ್ನು ನೀಡುವಂತ ಅವಕಾಶ ಇದೆ. ಸರ್ಕಾರ ಕೂಡ ಈ ಸಾಲ ಮನ್ನಾ ಯೋಜನೆ ಘೋಷಿಸಿದ್ರೆ ಅದರ ಸೌಲಭ್ಯಗಳನ್ನು ಕೂಡ ಪಡೆಯುವಂತ ಹಕ್ಕುಗಳಿವೆ.
1: ಈಗ ಪ್ರಮುಖವಾಗಿ ರೈತಾಪಿ ಕೆಲಸ ಮಾಡೋರಿಗೆ ನೀರು ಬಹಳ ಮುಖ್ಯ ಆಗುತ್ತೆ. ಅದನ್ನು ಪಂಪ್ಸೆಟ್ ಮೂಲಕವಾಗಿ ಪಡಿತಿರಬಹುದು, ಕಾಲುವೆಗಳ ಮೂಲಕವಾಗಿ ಪಡಿತಿರಬಹುದು. ಈ ನೀರಿನ ವಿಷಯವಾಗಿ ಅವರಿಗೆ ಏನೇನು ಹಕ್ಕು ಇದೆ?
0: ನೀರಾವರಿ ಅನ್ನುವಂಥದ್ದು ಕೃಷಿಗೆ ಬಹಳ ಮುಖ್ಯವಾಗಿರುವಂತ ಅಂಶ. ಇದರಲ್ಲಿ ನೀರಿನ ಹಕ್ಕು ಕರ್ನಾಟಕ ಇರಿಗೇಷನ್ ಆಕ್ಟ್ ಅಡಿಯಲ್ಲಿ ಕಾಲುವೆ, ನದಿ, ಕೆರೆ ನೀರು ಬಳಕೆಗೆ ರೈತರಿಗೆ ಹಕ್ಕಿದೆ. ಅಥವಾ ಈ ನೀರನ್ನು ನಿರಾಕರಿಸಿದರೆ ಯಾರದಾದರೂ ಅಥವಾ ಅಕ್ರಮವಾಗಿ ತಡೆದರೆ ಈ ಆಕ್ಟ್ನ ಅಡಿಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಸಕ್ಷಮ ಪ್ರಾಧಿಕಾರಗಳಿಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಇದರಲ್ಲಿ ಕಲ್ಪಿಸಲಾಗಿದೆ.
1: ನೀರು ಯಾವತ್ತು ಅವರಿಗೆ ಸಿಗ್ತಾ ಇರಬೇಕು, ಆಗ ಮಾತ್ರ ಬೆಳೆ ಬೆಳೆಯಕ್ಕೆ ಸಾಧ್ಯ. ಇನ್ನು ಭೂಮಿ ವಿಷಯವಾಗಿ ಸರ್, ಈಗ ಏನೋ ಅನೇಕ ದಾಖಲೆಗಳ ಬಗ್ಗೆ ಮಾತಾಡ್ತೀವಿ, ಅವು
0: ಭೂಮಿಯ ದಾಖಲೆಗಳಲ್ಲಿ ಮುಖ್ಯವಾಗಿ ಒಂದು ಭೂಮಿಯ ಒಡೆತನ ಇರುವಂತದ್ದು ಅಂದ್ರೆ ಪಹಣಿ ಪತ್ರ ಅಥವಾ RTC ಅಂತ ಹೇಳುವಂತದ್ದು, ಅದನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಇನ್ನೊಂದು ಮ್ಯೂಟೇಷನ್ ದಾಖಲೆಗಳನ್ನು ಪಡೆಯುವಂತದ್ದು. ಮ್ಯೂಟೇಷನ್ ಅಂದ್ರೆ ಓನರ್ಶಿಪ್, ಅದರ ಒಡೆತನದ ಬದಲಾವಣೆಗಳು ಎಷ್ಟಾಗಿದೆ ಅನ್ನುವಂತರ ದಾಖಲೆಗಳನ್ನು ಭೂಮಿಗೆ ಸಂಬಂಧಪಟ್ಟ ಹಾಗೆ ಪಡ್ಕೊಳ್ಬಹುದು. ಕರ್ನಾಟಕದಲ್ಲಿ ಇದನ್ನು ಭೂಮಿ ಪೋರ್ಟಲ್ ಅಥವಾ bhoomi.karnataka.gov.in ಇದರಲ್ಲಿ ಆನ್ಲೈನ್ ನಲ್ಲಿ ಪಡ್ಕೊಳ್ಬಹುದು. ಅಥವಾ ದಾಖಲೆ ತಿದ್ದುಪಡಿ ನಕಲಿ ಏನಾದರೂ ಆಗಿದ್ರೆ ತಮ್ಮ ಯಾವ ತಾಲೂಕಿದೆ ಆ ತಾಲೂಕಿನ ತಹಸೀಲ್ದಾರರಿಗೆ ದೂರನ್ನು ನೀಡಿ ಅದನ್ನು ಸರಿಪಡಿಸಿಕೊಳ್ಳುವಂತ ಅವಕಾಶಗಳಿವೆ.
1: ಇಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ನಮ್ಮ ಎಲ್ಲ ಕೇಳುಗರ ಮೂಲಕವಾಗಿ ಅವರಿಗೆ ತಲುಪಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸೇಫ್ ಟ್ರೈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಇನ್ನು ಮನುಷ್ಯ ಮತ್ತು ಆನೆಯ ನಡುವಿನ ಸಂಬಂಧಗಳ ಬಗ್ಗೆ ಮಾತಾಡೋದಾದರೆ ಅದು ಸಿಕ್ಕಾಪಟ್ಟೆ ಪ್ರಾಚೀನವಾದದ್ದು, ಹಾಗೆಯೇ ಭಾವನಾತ್ಮಕ ಕೂಡ ಆಗಿದೆ. ಸಾವಿರಾರು ವರ್ಷಗಳ ಸಂಬಂಧ. ಭಾರತ ಸೇರಿದಂತೆ ಏಷ್ಯಾದ ಅನೇಕ ಪ್ರದೇಶಗಳಲ್ಲಿ ಮನುಷ್ಯರು ಆನೆಗಳೊಂದಿಗೆ ಸಾವಿರಾರು ವರ್ಷಗಳಿಂದ ಸಹಬಾಳ್ವೆ ನಡೆಸ್ತಾ ಇದ್ದಾರೆ. ಕೃಷಿ, ಸಾರಿಗೆ, ರಾಜ ಮನೆತನದ ಸಮಾರಂಭಗಳು, ಯುದ್ಧಗಳಲ್ಲಿ, ಮೈಸೂರಿನ ಜಂಬೂ ಸವಾರಿಯಲ್ಲಿ, ಹೀಗೆ ಅನೇಕ ಶುಭ ಸಮಾರಂಭಗಳಲ್ಲಿ ನಾವು ಆನೆಗಳನ್ನು ಕರ್ಕೊಂಬರ್ತೀವಿ. ಆನೆಗಳ ಜೊತೆ ನಮ್ಮ ಒಡನಾಟವನ್ನು ನಾವು ಇಟ್ಕೊಂಡಿದ್ದೀವಿ. ಆನೆಗಳು ಮನುಷ್ಯರನ್ನು ತುಂಬ ಚೆನ್ನಾಗಿ ಗುರುತಿಸ್ತಾವಂತೆ. ಮನುಷ್ಯರ ಧ್ವನಿ, ಅವರ ವಾಸನೆ, ಅವರ ದೇಹ ಭಾಷೆ, ಅದರಲ್ಲಿ ಕೂಡ ಮನುಷ್ಯನ ವ್ಯತ್ಯಾಸವನ್ನು ಆನೆಗಳು ಕಂಡುಹಿಡ್ಕೊಳ್ತಾವಂತೆ. ಪರಿಚಿತ ವ್ಯಕ್ತಿ ಹಾಗೆ ಅಪರಿಚಿತ ವ್ಯಕ್ತಿಯ ನಡುವೆ ವ್ಯತ್ಯಾಸ ತೋರಿಸೋ ಸಾಮರ್ಥ್ಯ ಕೂಡ ಅವುಗಳಲ್ಲಿದೆ. ಸೊ ಅವುಗಳ ಒಡನಾಟದಲ್ಲಿ ಇಲ್ಲದಿರೋ ವ್ಯಕ್ತಿ ಅವ್ರ ಹತ್ರ, ಆನೆ ಹತ್ರ ಹೋಗೋಕ್ಕೆ ಅವು ಬಿಡೋದಿಲ್ಲ. ಸೊ ಅವ್ಗೆ ಗೊತ್ತಾಗೋಗ್ಬಿಡುತ್ತೆ ನಿಮ್ಮ ದೇಹದ ಒಂದು ವಾಸನೆ ಅಥವಾ ನಿಮ್ಮ ಧ್ವನಿ, ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಅವ್ಗೆ ಗೊತ್ತಾಗೋಗ್ಬಿಡುತ್ತೆ, ಓ ಇದು ನನ್ನ ಒಡೆಯ ಅಲ್ಲ ಅಥವಾ ನನ್ನ ಒಡನಾಟದಲ್ಲಿರೋ ವ್ಯಕ್ತಿ ಅಲ್ಲ ಅಂತ ಅವಕ್ಕೆ ಗೊತ್ತಾಗೋಗ್ಬಿಡತ್ತಂತೆ. ಸಾಕಷ್ಟು ವಿಷಯ ಇದೆ ಮನುಷ್ಯ ಹಾಗೂ ಆನೆಯ ಸಂಬಂಧಗಳ ವಿಷಯಗಳು ಹೇಳ್ತಾ ಹೋಗ್ತೀನಿ. ಟ್ಯೂನ್ ಮಾಡಿ ಕೇಳ್ತಾ ರೀ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮುಂದಿನ ಗೀತೆ ಮೂಡಿ ಬರ್ತಾ ಇದ್ದೆ ಚಿತ್ರಾರವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ಎಂ ಕೀರ್ವಾಣಿ ಅವರ ಸಂಗೀತ ಸಂಯೋಜನೆ.

ಘಟನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಇನ್ನು ನಂಬಿಕೆ ಅಂತ ಅಂದರೆ ಆನೆಗಳು ವಿಶೇಷ ಒಂದು ಬಂಧವನ್ನು ಇಟ್ಕೊಂಡಿರ್ತಾವೆ ಮನುಷ್ಯನ ಜೊತೆ. ಒಂದ್ಸಲಿ ಆ ಮನುಷ್ಯನ ಅವು ನಂಬಿದ್ರೆ ಆ ಒಂದು ಸಂಪರ್ಕದಲ್ಲಿರೋ ಮನುಷ್ಯರೊತ್ತಿಗೆ ತುಂಬ ಪ್ರೀತಿಯಿಂದ ತುಂಬ ಒಬೀಡಿಯೆಂಟಾಗಿ ವಿನಯತೆಯಿಂದ ಇರ್ತಾವಂತೆ. ತಮಗೆ ಆರೈಕೆ ಮಾಡೋ ವ್ಯಕ್ತಿ, ಆಹಾರ ಕೊಡೋ ವ್ಯಕ್ತಿಯ ಧ್ವನಿ ಮತ್ತು ಸೂಚನೆಗಳಿಗೆ ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾವಂತೆ. ಇದು ಬರೀ ತರಬೇತಿ ಮಾತ್ರ ಅಲ್ಲ, ದೀರ್ಘಕಾಲದ ಪರಿಚಯದಿಂದ, ದೀರ್ಘಕಾಲದ ಒಡನಾಟದಿಂದ ರೂಪುಗೊಳ್ಳುವ ಸಂಬಂಧ ಕೂಡ. ಹೌದು, ನೀವು ಎಷ್ಟೋ ವರ್ಷಗಳಿಂದ ತರಬೇತಿನೇ ಕೊಡಬೇಕು ಅಂತಿಲ್ಲ, ಅವುಗಳ ಜೊತೆ ಇದ್ದರೆ, ಆ ಒಂದು ನಂಬಿಕೆ ಅವುಗಳಿಗೆ ಬಂದರೆ ನೀವು ಹೇಳ್ದಂಗೆ ಕೇಳ್ತಾವಂತೆ. ಇನ್ನು ಮನುಷ್ಯರ ಭಾವನೆಗಳಿಗೆ ಅವು ಪ್ರತಿಕ್ರಿಯೆ ಮಾಡ್ತವೆ. ಅಂದರೆ ನೀವು ಭಯಗೊಂಡಾಗ, ಉದ್ವೇಗಗೊಂಡಾಗ, ಅಥವಾ ನಿಮಗೆ ಕೋಪ ಬಂದಾಗ, ನಿಮಗೆ ಏನಾದರೂ ಬೇಜಾರಾದಾಗ ನಿಮ್ಮ ಧ್ವನಿಯಲ್ಲೇ ಅವುಗಳು ಕಣ್ಣಿಟ್ಕೊಳ್ತಾವಂತೆ. ಓಹೋ, ನನ್ನ ಒಂದು ಒಡೆಯನಿಗೆ ಅಥವಾ

0: ಜೊತೆಯಲ್ಲಿರೋ ವ್ಯಕ್ತಿಗೆ ಬೇಜಾರಾಗಿದೆ, ಕೋಪ ಬಂದಿದೆ, ಅಥವಾ ಏನೋ ಅಸಮಾಧಾನ ಇದೆ. ನಮ್ಮ ಪ್ರತಿಯೊಂದು ಭಾವನೆಗಳು ನಮ್ಮ ಧ್ವನಿಯಲ್ಲಿ ಅವಕ್ಕೆ ಗೊತ್ತಾಗತ್ತಂತೆ. ನೋಡಿ ಎಷ್ಟು ಚಂದ ಅಲ್ವಾ ಪ್ರಾಣಿಗಳ ಮನಸ್ಸು. ಇನ್ನು ಮನುಷ್ಯನಿಗೆ ಸಹಾಯ ಮಾಡಿದ ಸಾಕಷ್ಟು ಘಟನೆಗಳು ಕೂಡ ಇದೆಯಂತೆ. ಗಾಯಗೊಂಡ ಅಥವಾ ಸಂಕಷ್ಟದಲ್ಲಿರುವ ಮನುಷ್ಯರೊಂದಿಗೆ ಆನೆಗಳು ಸಾಮಾನ್ಯವಾಗಿ ಮೃದುವಾಗಿ ವರ್ತಿಸಿದ ಘಟನೆಗಳು ಕೂಡ ವರದಿಯಾಗಿದೆಯಂತೆ. ಹಾಗಂತ ಅಪಾಯ ಕೂಡ ಇದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಏನು ಗೊತ್ತಾ, ಮನುಷ್ಯ ಮತ್ತು ಆನೆಯ ಸಂಬಂಧ ನಂಬಿಕೆ, ನೆನಪು, ಸಹಬಾಳ್ವೆ, ಗೌರವದ ಮೇಲೆ ನಿಂತಿದೆ. ಈ ಸಂಬಂಧ ಆರೋಗ್ಯವಾಗಿರಬೇಕು ಅಂತ ಅಂದರೆ ಅವುಗಳ ಸ್ವಾಭಾವಿಕ ಜೀವನ ಮತ್ತು ಅಂತರವನ್ನು ನಾವು ಗೌರವಿಸಬೇಕು. ಆನೆ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿಗಳಿಗೂ ಅದು ತನಗೆ ಪೆಟ್ಟಾಗದೆ, ತನಗೆ ಅಪಾಯ ಇಲ್ಲ ಅಂದರೆ ಯಾರಿಗೂ ಅಪಾಯ ಮಾಡಲ್ಲ. ಸೊ ನಾವು ಅದಕ್ಕೆ ಅದರ ಒಂದು ಸ್ಪೇಸ್ಗೆ ನಾವು ಗೌರವ ಕೊಟ್ಟರೆ ಅವುಗಳು ತುಂಬ ಚೆನ್ನಾಗಿ ನಮ್ಮ ಜೊತೆ ಜೀವನ ಮಾಡಿಕೊಂಡು ಈ ಭೂಮಿ ಮೇಲೆ ಇರ್ತವೆ ಅಂತ ಹೇಳ್ತಾ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆನೆಗಳ ಬಗ್ಗೆ ವಿವರಣೆ ನೀಡಿದ ನಿಮಗೆ ಧನ್ಯವಾದ. ನಮ್ಮ ತಾಯಿಯವರು ಹೇಳಿದ ಒಂದು ವಿಷಯ ನೆನಪಾಯಿತು, ಏನಂದರೆ ಸೊಂಡಿಲಿಗೆ ಇರುವೆ ಕಚ್ಚಿದ್ರೆ ಅದು ಸಾಯತ್ತಂತೆ ಅಂತ ಹೇಳಿದರು. ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಸೊಂಡಿಲನ್ನು ಬಾಯಲ್ಲಿ ಇಟ್ಕೊಂಡು ಮಲಗತ್ತೆ ಅಂತ ಹೇಳಿದ ನೆನಪು ಚಂದದ ಗೀತೆಗಳು ಮೂಡಿ ಬರ್ತಾ ಇದೆ. ಧನ್ಯವಾದ ಅಂತಿರೋದು ಕವಿತಾ ಶ್ರೀನಿವಾಸ್ ವೈಸ್ ಕಾಲೋನಿ ಧಾರವಾಡದಿಂದ. ಸಂಜಯ್ ಪಾಟೀಲ್ ಅವರು ಸಂದೇಶ ಕಳಿಸಿದ್ದಾರೆ, ಹಾಗೆಯೇ ಅನುಷಾ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹಾಗೇನೆ ನಾಗರಾಜ್ ಕುಡಿಕಲ್ ಗಂಗಾವತಿಯಿಂದ ಕೂಡ ಸಂದೇಶ ಕಳಿಸಿ, ರಾಜೇಶ್ ಖನ್ನಾ ಅವರು ನಟಿಸಿರೋ ಹಿಂದಿ ಚಿತ್ರ ಹಾಥಿ ಮೇರೆ ಸಾಥಿ ನೋಡಿದ್ರೆ ಆನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯತ್ತೆ, ನಾನು ತುಂಬ ಸಲ ನೋಡಿದ್ದೀನಿ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಸಮಯ 6 ಗಂಟೆ ಆಗ್ತಾ ಇದೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿದ್ದು, ಅಂತಿಮ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಪ್ರಮುಖವಾಗಿ ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಬ್ರಿಕ್ಸ್ ಆರ್ಥಿಕತೆಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಬೆಳವಣಿಗೆಯ ಎಂಜಿನ್ಗಳನ್ನು ಪ್ರತಿನಿಧಿಸುತ್ತವೆಯಾದರೂ, ಖಾಸಗಿ ಬಂಡವಾಳ ಸಜ್ಜುಗೊಳಿಸುವಲ್ಲಿ ಅವು ಸಾಮಾನ್ಯ ರಚನಾತ್ಮಕ ನಿರ್ಬಂಧಗಳನ್ನು ಎದುರಿಸುತ್ತಿವೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. 2013-14 ಸುಮಾರು 49% ಹೋಲಿಸಿದರೆ, ಪ್ರಸ್ತುತ ಕಾಯ್ದಿರಿಸಿದ ರೈಲ್ವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುವ ಪ್ರಮಾಣ 89% ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಸರ್ಕಾರ ತನ್ನ ಕಾರ್ಯಕ್ರಮಗಳು ಮತ್ತು ನೀತಿಗಳಿಗೆ ಸಂಬಂಧಿಸಿದ ನಕಲಿ ಸುದ್ದಿಗಳ ಪತ್ತೆಗಾಗಿ ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವನ್ನು ಸ್ಥಾಪಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಬಹುದಿನಗಳ ನಿರೀಕ್ಷೆಯಾಗಿದ್ದ ವಂದೇ ಭಾರತ್ ಪ್ರಾಯೋಗಿಕ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶ್ಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಗತ ಕೋರಿದರು. ವಾಲ್ಮೀಕಿ ನಿಗಮ ಹಗರಣದಿಂದ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗಿದೆ, ಆದ್ದರಿಂದ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕೆಂದು ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯಕ್ ಆಗ್ರಹಿಸಿದ್ದಾರೆ. ಇದೇ 15 ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಟೇಬಲ್ ಟೆನ್ನಿಸ್ ಫೆಡರೇಷನ್ ಆಫ್ ಇಂಡಿಯಾ ಟಿಟಿಎಫ್ಐಗೆ ನೀಡಿದ್ದ ಮಾನ್ಯತೆಯನ್ನು ಕ್ರೀಡಾ ಸಚಿವಾಲಯ ಇಂದು ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಸರಿ, ಹಾಗಾದ್ರೆ ಇವತ್ತಿನ ಗಾನ ಬಜಾನದ ವಿಷಯ ಏನು ಗೊತ್ತಾ? ವಿಷಯ ಏನಪ್ಪ ಅಂತಂದ್ರೆ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರೆಲ್ಲರ ಅತಿಯಾದ ಮುದ್ದು, ಅತಿಯಾದ ಕಾಳಜಿಯಿಂದ ಇವತ್ತಿನ ಯುವ ಪೀಳಿಗೆಯ ಮೇಲೆ ಬೀರುತ್ತಿರುವ ಪರಿಣಾಮಗಳು. ಹಾಗಾದರೆ ನೀವು ಕೇಳ್ಬೋದು, ಏನು ಮೇಡಮ್ ಪ್ರೀತಿ ತೋರಿಸೋದೆ ತಪ್ಪ, ಕಾಳಜಿ ಮಾಡೋದೆ ತಪ್ಪ ಅಂತ? ಪ್ರೀತಿ ತೋರಿಸೋದು ತಪ್ಪಲ್ಲ, ಕಾಳಜಿ ಮಾಡೋದು ತಪ್ಪಲ್ಲ, ಆದರೆ ಅತಿಯಾದ ಓವರ್ ಪ್ರೀತಿ, ಓವರ್ ಕಾಳಜಿ ಅವರಿಗೆ ಯಾವ ಥರ ಎಫೆಕ್ಟ್ ಆಗ್ತಾ ಇದೆ, ಅವರಿಂದ ಸಮಾಜಕ್ಕೆ ಯಾವ ಥರ ಅದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಬಜಾನದಲ್ಲಿ ಮಾತಾಡೋಣ. ನಿಮಗೇನಾದರೂ ಹೇಳಬೇಕು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೋಬೇಕು ಅಂತ ಇದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆ 9484910029 9483091019 ಸಂದೇಶವನ್ನು ಕಳಿಸಬಹುದು. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತಿದೆ, ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ. ಆರ್ ಪಿ ಪಾಟ್ನಾಯಕ್ ಹಾಗೂ ಉಷಾ ಅವರು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಾಟ್ನಾಯಕ್ ಅವರದ್ದೇ ಸಂಗೀತ ಸಂಯೋಜನೆ ಇದೆ.

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಅತಿಯಾದ ಮುದ್ದು ಪ್ರೀತಿ ಕಾಳಜಿಯಿಂದ ಇಂದಿನ ಯುವ ಪೀಳಿಗೆ ಏನು ಎಫೆಕ್ಟ್ ಆಗ್ತಾ ಇದೆ, ಅದರಿಂದ ಅವರು ಹಾಳಾಗ್ತಾ ಇದ್ದಾರಾ, ಒಳ್ಳೇದಾಗ್ತಾ ಇದೆಯಾ, ಅವರಿಂದ ಸಮಾಜಕ್ಕೆ ಹೇಗೆ ಎಫೆಕ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲಿಗೆ ಈ ಅತಿಯಾದ ಅನ್ನೋ ಒಂದು ಪದ ಯಾಕೆ ಬಂತು, ಯಾಕೆ ಗೊತ್ತಾ? ಮುಂಚೆ ಎಲ್ಲ ಅಂದರೆ ಹಿಂದೆ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅವರ ಒಂದು ಟೈಮ್ನಲ್ಲಿ ಅವಿಭಕ್ತ ಕುಟುಂಬಗಳಿತ್ತು. ಅಲ್ಲಿ ಪ್ರೀತಿ ಶೇರ್ ಆಗ್ತಾ ಇತ್ತು, ಹಂಚಿ ಹೋಗ್ತಾ ಇತ್ತು. ಮತ್ತು ಮನೆಗೆ ಬರೀ ಒಂದು ಮಗು ಅಂತಿರಲಿಲ್ಲ, ಒಂದು 7-8 ಜನ. ನೀವು ಅವಾಗಿನವ್ರದ್ದು ಕೇಳಿದ್ರೆ 9 ಜನ 10 ಜನ ಈ ಥರ ಅಷ್ಟೊಂದು ಜನ ಮಕ್ಕಳು ಇರ್ತಾಯಿದ್ರು. ಸೊ ಒಬ್ಬರಿಗೆ ಅತಿಯಾದ ಪ್ರೀತಿ ಅವ್ರು ಕೊಡ್ತಾ ಇರಲಿಲ್ಲ, ಎಲ್ಲ ಮಕ್ಕಳಿಗೂ ಪ್ರೀತಿಯನ್ನು ಹಂಚಿದಾಗ ಅದು ಸಮನಾಗಿ ಶೇರ್ ಆಗ್ತಾ ಇತ್ತು. ಆದರೆ ಇವತ್ತು ಮನೆಗೆ ಒಂದೇ ಮಗು, ಎಷ್ಟೋ ಜನರ ಮನೇಲಿ ಅದು ಕೂಡ ಇರಲ್ಲ. ಆ ಒಂದೇ ಮಗುಗೆ ಈ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಒಂದು ಥಾಟ್, ಎಲ್ಲರೂ ಅಂದ್ಕೊಳ್ಳೋದೇನು ಗೊತ್ತಾ, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದಪ್ಪ, ನೀವು ಕಷ್ಟ ಪಟ್ಟಿದ್ದಕ್ಕೆ ಇವತ್ತು ನಿಮ್ಮ ಕಾಲ ಮೇಲೆ ನಿಂತು ಸಮಾಜವನ್ನು ಧೈರ್ಯವಾಗಿ ಎದುರಿಸ್ತಾ ಇದ್ದೀರಾ. ಆ ಕಷ್ಟದ ಅನುಭವಗಳು ನಿಮ್ಮ ಮಕ್ಕಳಿಗೂ ಆದರೆ ಅವರಿಗೂ ಸೋಲನ್ನ ಗೆಲ್ಲೋದು ಹೇಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವು ಪಟ್ಟ ಕಷ್ಟ ಎಲ್ಲ ಪಡಬೇಕು ಅಂತ ಇಲ್ಲ, ಆದರೆ ಜೀವನದಲ್ಲಿ ಕಷ್ಟದ ಅನುಭವಗಳು ಅವರಿಗೆ ಗೊತ್ತಿರಬೇಕು. ಕಷ್ಟದ ಅನುಭವ ಆಗಲೇಬಾರ್ದು ನನ್ನ ಮಗಂಗೆ ಅಥವಾ ಮಗಳಿಗೆ, ನಾನು ಆ ಥರ ಬೆಳೆಸ್ತೀನಿ ಅಂತ ನೀವು ಹೊರಟ್ರೆ ಮುಂದೊಂದು ದಿವಸ ಅವರು ಸಮಾಜಕ್ಕೆ ಪ್ರಪಂಚಕ್ಕೆ ಬಂದಾಗ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಅವ್ರು ತುಂಬ ಕಂಫರ್ಟ್ ಝೋನಲ್ಲಿ ಬೆಳೆದು ಬಂದುಬಿಟ್ಟಿರ್ತಾರೆ. ಅತಿಯಾದ ಕಂಫರ್ಟ್ ಆಗಿರೋದು ಅಥವಾ ಪ್ರೀತಿ ಕಾಳಜಿ ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾಗ ಆ ಮಗುಗೆ ಹೊರಗಡೆ ಎಲ್ಲ ಕೆಲಸ ಅವರವರೇ ಮಾಡ್ಕೋಬೇಕು ಅಂತ ಅಂದಾಗ ಅದು ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ಅರೆ ಮನೇಲಿ ಎಲ್ಲದೂ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಥವಾ ಬೇರೆ ಇನ್ಯಾರೋ ಮಾಡ್ಕೊಡ್ತಾ ಇದ್ರಲ್ಲ, ಇವಾಗ ನಾನೇ ಎಲ್ಲ ಮಾಡ್ಕೋಬೇಕು ಅಂತ ಒಂದ್ಸಲ ದಿಗ್ಲು ಆಗುತ್ತೆ. ಅದಕ್ಕೆ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ನಿಮಗೂ ಏನಾದರೂ ಹೇಳಬೇಕು ಅನ್ಸಿದ್ರೆ ನೀವು ಕೂಡ ಸಂದೇಶ ಕಳಿಸಿ ಅಂತ.

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅಂದರೆ ನೀವು ಮಕ್ಕಳನ್ನು ಸಣ್ಣ ವಯಸ್ಸಿನಲ್ಲೇ, ಅಂದರೆ ಹೇಳ್ತಾರಲ್ಲ 6-12 ವರ್ಷದೊಳಗಡೆ ನೀವೇನೇನು ಶಿಸ್ತು ಕಲಿಸ್ಬೋದು ಅದನ್ನೆಲ್ಲ ಕಲಿಸ್ಲೇಬೇಕು, ಆಗ ಅತಿಯಾಗಿ ಮುದ್ದು ಮಾಡಿದ್ರೆ ಮತ್ತೆ ಅವ್ರು ನಿಮ್ಮ ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ. ಅನುಭವದ ಮಾತನ್ನು ಹೇಳ್ತಾರೆ ಹಿರಿಯರು. ಅದು ನಿಜವಾಗ್ಲೂ ಸತ್ಯ. ಯಾಕೆ ಗೊತ್ತಾ, ನೀವು ಪುಟ್ಟ ವಯಸ್ಸಿನಲ್ಲಿ ಇಲ್ಲ ಅವ್ರು ಇನ್ನೂ ಸಣ್ಣವರು ಕಲಿತಾರೆ ಅಂತ ಹೇಳಿ ಅತಿಯಾಗಿ ಮುದ್ದು ಮಾಡಿದ್ರೆ, ನೆಕ್ಸ್ಟ್ ಅವ್ರು ದೊಡ್ಡವರಾದಾಗ, ಟೀನೇಜಿಗೆ ಬಂದಾಗ, ಹೊರಗಡೆ ಪ್ರಪಂಚಕ್ಕೆ ಕಾಲಿಟ್ಟಾಗ, ಯಾವುದೋ ಓದೋದಕ್ಕೆ ಬೇರೆ ಕಡೆ ಹೋಗ್ತಾರೆ ಅಥವಾ ಇನ್ಯಾವುದೋ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋಗ್ತಾರೆ, ಅಲ್ಲಿ ಅವರಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರು ತುಂಬ ಕಂಫರ್ಟ್ ಝೋನಲ್ಲಿ ಬೆಳೆದಿರ್ತಾರೆ, ತುಂಬ ಮುದ್ದು, ತುಂಬ ಕಾಳಜಿ, ತುಂಬ ಡಿಪೆಂಡೆನ್ಸಿಯಾಗಿ ಬೆಳೆದಿರ್ತಾರೆ. ಪ್ರತಿಯೊಂದು ಕೆಲಸಕ್ಕೂ ಅಮ್ಮ ಬೇಕು. ಅಮ್ಮ ನನ್ನ ಬೆಲ್ಟಲ್ಲಿ, ಅಮ್ಮ ನನ್ನ ಸಾಕ್ಸಲ್ಲಿ, ಅಮ್ಮ ನಂಗೆ ತಿಂಡಿ ತಿನ್ಸು, ಅಮ್ಮ ನಂಗೆ ಅದು ಮಾಡಿಕೊಡು, ಇದು ಮಾಡು, ಆ ಕೆಲಸ ಮಾಡು. ಅದೇನಾಗತ್ತೆ, ಮಕ್ಕಳು ಅಥವಾ ತಂದೆ ತಾಯಿ ಅಜ್ಜ ಅಜ್ಜಿ, ಅಯ್ಯೋ ಒಂದೇ ಮಗು ಅಲ್ವಾ, ಮುದ್ದಾಗಿ ಬೆಳೆಸೋಣ, ಅವ್ರು ಬಿಟ್ಟರೆ ನಮ್ಗೆ ಇನ್ಯಾರಿದ್ದಾರೆ, ಫ್ರೀ ಇದ್ದೀವಲ್ವಾ, ಮಾಡಿಕೊಡೋಣ ಎಲ್ಲ ಅಂತ ಮಾಡಿಕೊಟ್ಟು ಮಾಡಿಕೊಟ್ಟು ಮಾಡಿಕೊಟ್ಟು ಅವರಿಗೆ ಅವರ ಕೆಲಸ ಮಾಡ್ಕೊಳ್ಳೋದೆ ಮರ್ತು ಹೋಗ್ಬಿಟ್ಟಿರುತ್ತೆ. ಅವ್ರಿಗೆ ಅದನ್ನು ಅವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತೊಗೊಂಡ್ಬಿಡ್ತಾರೆ. ಸ್ವಲ್ಪ ದೊಡ್ಡವ್ರು ಆಗ್ತಾ ಆಗ್ತಾ ಮತ್ತೆ ಅವರಿಗೆ ಶಿಸ್ತು ಕಲಿಸೋದು ಸಿಕ್ಕಾಪಟ್ಟೆ ಕಷ್ಟ. ಇದು ಹೇಗೆ ಮುಂದೆ ಅವರು ದೊಡ್ಡವರಾದ್ಮೇಲೆ ಅವರಿಂದ ಬೇರೆಯವರಿಗೆ ಎಷ್ಟು ತೊಂದರೆ ಆಗುತ್ತೆ ಆ ಥರ ಆದಾಗ ಅಂತ ಹೇಳ್ತಾ ಹೋಗ್ತೀನಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶ ಓದ್ತೀನಿ. ಇನ್ಯಾರಾದರೂ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಬೇಕು ಅಂತ ಅನಿಸಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಕೇಳಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಚೆಲುವಿನ ಚಿಲಿಪಿಲಿ ಚಿತ್ರದಿಂದ ಕೈಲಾಶ್ ಖೇರ್ ಹಾಗೂ ಎಸ್ ನಾರಾಯಣ ಅವರ ಸಾಹಿತ್ಯ, ಮಿಕ್ಕಿ ಜೆ ಮಯ್ಯರ್ ಅವರ ರಚನೆ ಇರುವಂತಹ ಸಂಗೀತ ಸಂಯೋಜನೆ ಇರುವಂತಹ ಕನ್ಫ್ಯೂಷನ್ ಹಾಡನ್ನು ಕೇಳಿದ್ರಿ. ಅದಾದ ನಂತರ ಗಾಳಿಪಟ ಚಿತ್ರದಿಂದ ಕುನಾಲ್ ಗಾಂಜವಾಲ ಅವರ ಧ್ವನಿಯಲ್ಲಿ ಆಕಾಶ ಇಷ್ಟ ಯಾಕಿದೆಯೋ ಹಾಡನ್ನು ಕೂಡ ಕೇಳಿದ್ರಿ. ಗಾನ ಭಜನದಲ್ಲಿ ಅಪ್ಪ ಅಮ್ಮ ಅಜ್ಜಾಜಿಯ ಅತಿಯಾದ ಪ್ರೀತಿಯಿಂದ ಮಕ್ಕಳು ಹೇಗೆ ಹಾಳಾಗ್ತಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ, ಆಗ್ತಾರೆ ಅಥವಾ ಡಿಪೆಂಡೆನ್ಸಿ ಬೆಳೆಸ್ಕೊಳ್ತಾರೆ, ಅವರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಸುತ್ತಮುತ್ತ ಇರೋರಿಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕೂಡ ಕಳಿಸಿದ್ದಾರೆ. ಹನುಮಂತಪ್ಪ ಹುಲ್ಗಮ್ಮನವರು ಸಂದೇಶ ಕಳಿಸಿದ್ದಾರೆ ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ. ಇವತ್ತಿನ ವಿಷಯದ ಕುರಿತು ಹೇಳೋದಾದರೆ, ಮಕ್ಕಳಿಗೆ ಪಾಲಕರು ಪ್ರೀತಿ ತೋರಿಸ್ಬೇಕು, ಆದರೆ ಅವರ ಎದುರುಗಡೆ ಜಾಸ್ತಿ ಮಾಡಬಾರ್ದು, ತೋರಿಸ್ಬಾರ್ದು, ಅವರಿಗೆ ಕುಂಬಂದ್ಬಿಡುತ್ತೆ. ಹಾಗೆಯೇ ಅವರು ತುಂಬ ಫ್ರೀಡಮ್ ತೊಗೊಂಡ್ಬಿಡ್ತಾರೆ. ಸೊ ಪ್ರೀತಿ ಎದುರುಗಡೆ ಅಷ್ಟಕ್ಕಷ್ಟೇ ಇರಬೇಕು ಅಂತ ಹೇಳ್ತಿದ್ದಾರೆ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಆಗಿರಲಿ, ಮಕ್ಕಳೇ ಆಗಿರಲಿ ಮೊಮ್ಮಕ್ಕಳೇ ಆಗಿರಲಿ, ಎಷ್ಟು ಪ್ರೀತಿ ತೋರಿಸ್ಬೇಕೋ ಅಷ್ಟು ತೋರಿಸಿದ್ರೆ ಸಾಕು, ಇಲ್ಲಾಂದರೆ ಅವ್ರು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅಂತ ಬಿಟ್ಟರೆ ದೊಡ್ಡವರಾದ ಮೇಲೆ ಬಗ್ಸೋದು ಭಾಳನೇ ಕಷ್ಟ. ನಮ್ಮಗಳ ಇತಿ ಮಿತಿಯಲ್ಲಿ ಇಟ್ಕೋಬೇಕು, ಅದರಲ್ಲೂ ಈಗ ಇಂಟರ್ನೆಟ್ ಕಾಲ, ಏನಂತೀರಾ ಮೇಡಮ್ ಅಂತ ಹೇಳ್ತಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ಕಾಲೋನಿಯಿಂದ, ಗಾನಭಜನದ ವಿಷಯ ಚೆನ್ನಾಗಿದೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ ಹೇಳಿದ್ದು ನಿಜ ಮೇಡಮ್. ನಮ್ಮ ಯಜಮಾನರ ಅಣ್ಣನ ಮಗ ಚಿಕ್ಕವನಿರುವಾಗ ಸ್ವಲ್ಪ ಮುದ್ದು ಮಾಡಿ ಬೆಳೆಸಿದ್ರು, ಈಗ ಹೇಳಿದ್ದು ಕೇಳಿದ್ದು ಯಾವುದು ಹೇಳಲ್ಲ ತುಂಬ ಸಲಿಗೆ ಕೊಟ್ಟು, ಈಗ ಅಪ್ಪ ಅಮ್ಮಂಗೆ ಕಷ್ಟ ಆಗಿದೆ

0: ಸೊ ಏನಾದರೂ ಮಾತಾಡಿಬಿಟ್ರೆ ಕೋಪ ಮಾಡ್ಕೊಳ್ತಾರೆ, ಸೊ ಈ ಥರ ಇದ್ದರೆ ಕಷ್ಟ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅದಕ್ಕೆ ನಾನು ಹೇಳಿದ್ದು, ಅತಿಯಾದ ಪ್ರೀತಿ, ಅತಿಯಾದ ಕಾಳಜಿ, ಅತಿಯಾದ ಕಂಫರ್ಟ್ನೆಸ್ ನೀವು ಕೊಡ್ತಾ ಹೋದರೆ, ಡಿಪೆಂಡೆನ್ಸಿ ಕಲಿಸ್ತಾ ಹೋದರೆ, ಪ್ರತಿಯೊಂದು ನಾನೇ ಮಾಡ್ಕೊಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ ಅಂತ ಅವರೆಲ್ಲ ಕೆಲಸನೂ ನೀವು ಮಾಡ್ತಾ ಹೋದರೆ, ಅವರು ನೀವಿರೋದೇ ಕೆಲಸ ಮಾಡೋದಕ್ಕೆ ಅಂತ ಅಂದ್ಕೊಂಬಿಡ್ತಾರೆ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನೋಡಿದೆ. ಒಂದು 5ನೇ ಕ್ಲಾಸ್ನ ಮಗು, ಅದನ್ನು ಸ್ಕೂಲಿಂದ ಪಿಕ್ ಮಾಡೋದಕ್ಕೆ ಅವರ ಅಜ್ಜಿನೂ ಅಜ್ಜ ಯಾರೋ ಬಂದಿದ್ದರು. ಆ ಮಗುವಿನ ಬ್ಯಾಗನ್ನು ಅವ್ರು ಹೊತ್ಕೊಂಡಿದ್ರು. ಆ ಮಗು ತಕ್ಷಣ, ಅವ್ರು ಬಂದ ತಕ್ಷಣ ಆ ಬ್ಯಾಗನ್ನು ಕೊಟ್ಬಿಡ್ತು. ಅಲ್ಲಿ ಆ ಮಗುದು ತಪ್ಪಿಲ್ಲ, ಯಾಕಂದರೆ ಅವರು ಸಣ್ಣಲ್ಲಿಂದ ಆ ಮಗುಗೆ ಬೇಡ ಆ ಮಗು ಬ್ಯಾಗ್ ಹೊತ್ಕೊಳ್ಳೋದು ಬೇಡ ಅಂತ ಅವರೇ ಹೊತ್ಕೊಂಡು ಈಗ ಆ ಅಜ್ಜ ಅಜ್ಜಿಗೆ ವಯಸ್ಸಾಗಿದ್ರು ಕೂಡ ಆ ಮಗುವಿನ ಭಾರವಾದ ಬ್ಯಾಗನ್ನು ಅವ್ರು ಹೊರಬೇಕಾಗಿರುವಂಥ ಸಿಚುಯೇಷನ್. ಆ ಮಗು 5ನೇ ಕ್ಲಾಸು, ಅದಕ್ಕೆ ಶಕ್ತಿ ಇದೆ, ಅದರ ಬ್ಯಾಗನ್ನು ಅದು ಹೊತ್ಕೊಳ್ಬೋದು. ಆದರೆ ನಾವು ಹೇಗೆ ಕಲಿಸ್ಬಿಟ್ಟಿರ್ತೀವಿ ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗಬಾರ್ದು. ನಾವೆಷ್ಟು ಕಷ್ಟಪಟ್ಟರೂ ತೊಂದರೆ ಇಲ್ಲ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು. ನಿಮ್ಮ ಪ್ರೀತಿ ಒಳ್ಳೆಯದೇ, ಆದರೆ ಅತಿಯಾದರೆ ಅಮೃತನೂ ವಿಷ ಅಂತಾರೆ ಅಲ್ವಾ. ಹಾಗಾಗಿ ಕೆಲವೊಂದು ಸಿಚುಯೇಷನ್ನು, ಕೆಲವೊಂದು ಪುಟ್ಟ ಶಿಸ್ತುಗಳನ್ನು ಮಕ್ಕಳಿಗೆ ನಾವು ಕಲಿಸಲೇಬೇಕು. ಅವರವ್ರ ಕೆಲಸ ಅವರವರು ಮಾಡ್ಕೊಳ್ಳೋದನ್ನು ಸಣ್ಣಲ್ಲಿಂದನೇ ನಾವು ಕಲಿಸ್ತಾ ಹೋದರೆ ಮುಂದೆ ಅವರು ಇಂಡಿಪೆಂಡೆಂಟಾಗಿ ಬೆಳೀತಾರೆ. ಹಾಗೆಯೇ ಅದರಿಂದ ಮುಂದೆ ಸಮಾಜಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಮಯ 6:40 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳ್ಬೋದು. ಅದಾದ ಮೇಲೆ ಕನ್ನಡದ ಒಂದು ಗೀತೆ ಕೇಳಿ, ಅದಾದ ಮೇಲೆ ಕನ್ನಡ ರತ್ನ ಭಂಡಾರ ಪ್ರಸಾರ ಆಗುತ್ತೆ. ಆಮೇಲೆ ನಿಮ್ಮ ನೆಚ್ಚಿನ ಗಾನ ಭಜನ ಮುಂದುವರಿಯುತ್ತೆ. ಗಾನ ಭಜನದಲ್ಲಿ ಇವತ್ತಿನ ವಿಷಯದ ಕುರಿತು ನೀವು ಏನಾದರೂ ಹೇಳಬೇಕು ಅಂತ ಇದ್ದರೆ ನಮಗೆ ಸಂದೇಶ ಕಳಿಸ್ಬೋದು. ಎಲ್ಲರ ಮನದ ಮಾತನ್ನು ಓದ್ತೀನಿ ಅಂತ ಹೇಳ್ತಾ ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಾನು ನಿಮ್ಮ ಆರ್ಜೆ ಸ್ವಾತಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಎಆರ್ನಲ್ಲಿ 1,80,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. 2ನೇ ಹಂತದ ಸಂಪುಟ ಪುನರ್ ರಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಅಂತಿಮ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಇಬ್ಬರು ಸಚಿವರ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಬದಲು ಅರಣ್ಯ ಖಾತೆ ನೀಡಲಾಗಿದೆ. ಇನ್ನುಳಿದಂತೆ ಲಕ್ಷ್ಮಣ ಸವದಿಯವರಿಗೆ ಸಹಕಾರ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಯುಟಿ ಖಾದರ್ ಆರೋಗ್ಯ ಮತ್ತು ಕಲ್ಯಾಣ, ಶಿವರಾಜ್ ತಂಗಡಿಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಸಂಸ್ಕೃತಿ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಎಚ್ಸಿ ಬಾಲಕೃಷ್ಣ ಪೌರಾಡಳಿತ, ಕೆಎಸ್ ಬಸವಂತಪ್ಪ ಮುಜರಾಯಿ ಮತ್ತು ಮೀನುಗಾರಿಕೆ, ಎನ್ ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಎಸ್ಎಸ್ ಮಲ್ಲಿಕಾರ್ಜುನ್ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ, ಬಿ ನಾಗೇಂದ್ರ ಯೋಜನೆ ಮತ್ತು ಸಾಂಘಿಕ ಇಲಾಖೆ, ಪಿಎಂ ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ಸಿ ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ, ರುದ್ರಪ್ಪ ಲಮಾಣಿ ಸಕ್ಕರೆ ಮತ್ತು ಜವಳಿ, ಶಿವಲಿಂಗೇಗೌಡ ಅಬಕಾರಿ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ಜಮೀರ್ ಅಹಮದ್ ಖಾನ್ ವಸತಿ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಹಾಗೂ ಐಟಿಬಿಟಿ ಖಾತೆ ನೀಡಲಾಗಿದೆ. ನಾಳೆಯಿಂದ 10 ದಿನಗಳ ಕಾಲ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಎಫ್ ಜಯಚಂದ್ರ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ

0: ಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳನ್ನು ಸದನದಲ್ಲಿ ಪ್ರಮುಖವಾಗಿ ಚರ್ಚಿಸಲು ಬಿಜೆಪಿ ನಿರ್ಧರಿಸಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಗಸ್ಟ್ 10ರಂದು ಆದೇಶ ಹೊರಡಿಸಲಾಗಿದ್ದು ಅಂದಿನಿಂದಲೇ ನಿಷೇಧ ಜಾರಿಗೆ ಬಂದಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಪ್ಯಾಕೆಟ್, ಸ್ಯಾಷೆಟ್ ಅಥವಾ ಯಾವುದೇ ಹೆಸರಿನಲ್ಲಿ ತಂಬಾಕು ಮತ್ತು ನಿಕೋಟಿನ್ ಮಿಶ್ರಿತ ಗುಟ್ಕಾ ಹಾಗೂ ಪಾನ್ ಮಸಾಲಗಳನ್ನು ರಾಜ್ಯಾದ್ಯಂತ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ತಯಾರಿಕೆ ಅಥವಾ ಮಾರಾಟ ಕಂಡುಬಂದರೆ ಮಾಹಿತಿ ನೀಡುವಂತೆ ಇಲಾಖೆ ಆಯುಕ್ತರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆರೋಗ್ಯದ ಕಾಳಜಿಯಿಂದ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟ್ಯೂಗಳು ರಾಸಾಯನಿಕಗಳು ಹಾಗೂ ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟುಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5,54,00,000 ಮತದಾರರ ಪೈಕಿ ಈವರೆಗೆ 1,80,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು 4,45,00,000 ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಿಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದಡಿಯಲ್ಲಿ ಸಂವಾದ ಆಯೋಜಿಸಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಿಂದ 26 TMC ಕಾವೇರಿ ನೀರು ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ನಾಳೆ ವಿಚಾರಣೆ ನಡೆಸಬೇಕಿದ್ದ ನ್ಯಾಯಮೂರ್ತಿ ವಿಕ್ರಮನಾಥ್ ಆರೋಗ್ಯದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಂದೂಡಲಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಇದೇ ವೇಳೆ ತಮಿಳುನಾಡು ರೈತರ ಅರ್ಜಿಯನ್ನು ಕೂಡ ಅಲ್ಲಿನ ಸರ್ಕಾರದ ಅರ್ಜಿಯೊಂದಿಗೆ ಸೇರಿಸಲು ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಕೊಂಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಹರ್ಘರ್ ತಿರಂಗ ಅಭಿಯಾನ ನಡೆಯಿತು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕ ನರಗುಂದ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹರ್ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿವಿಧ ಮೂಲಗಳಲ್ಲಿ ಚದುರಿ ಹೋಗಿರುವ ಸಾರ್ವಜನಿಕ ದತ್ತಾಂಶವನ್ನು ಸುಲಭವಾಗಿ ಹುಡುಕಲು ಹಾಗೂ ಮೌಲ್ಯಮಾಪನ ಮಾಡಲು ರಾಜ್ಯ ಸರ್ಕಾರದ ಎಐ ಶ್ರೇಷ್ಠತಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ಹೊಸ ಡಿಜಿಟಲ್ ಡೇಟಾ ಭಂಡಾರ ತಥ್ಯಕೋಶ ಬಳಕೆಗೆ ಗೃಹ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತಥ್ಯಕೋಶ ಈ ದತ್ತಾಂಶ ಭಂಡಾರ ಒಂದೇ ವೇದಿಕೆಯಲ್ಲಿ ದತ್ತಾಂಶವನ್ನು ಸಮಗ್ರವಾಗಿ ಒದಗಿಸಲಿದೆ ಎಂದರು. 458 ವಿವಿಧ ದತ್ತಾಂಶ ಮೂಲಗಳಿಂದ 15 ಲಕ್ಷಕ್ಕೂ ಅಧಿಕ ಡೇಟಾ ಸೆಟ್ಗಳನ್ನು ಒಂದೇ ವೇದಿಕೆಯಲ್ಲಿ ಹುಡುಕಲು ತಥ್ಯಕೋಶ

ಸಹಕಾರಿಯಾಗಲಿದೆ. ಆರೋಗ್ಯ, ಕೃಷಿ, ಶಿಕ್ಷಣ, ಮೂಲಸೌಕರ್ಯ, ಪರಿಸರ, ಆರ್ಥಿಕತೆ ಸೇರಿದಂತೆ 16 ಪ್ರಮುಖ ಕ್ಷೇತ್ರಗಳ ದತ್ತಾಂಶವನ್ನು ಇದು ಒಳಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಈಡೇರಿಸಲು ಹಾಗೂ ಹಸಿರು ಇಂಧನ ಪರಿವರ್ತನೆಗೆ ವೇಗ ನೀಡಲು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಹಂತ ಹಂತವಾಗಿ ವಿಸ್ತರಿಸಲಾಗುತ್ತಿದೆ. 2047 ವೇಳೆಗೆ 100 ಗಿಗಾವ್ಯಾಟ್ ಉತ್ಪಾದನೆಯ ದೀರ್ಘಾವಧಿ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರಮಾಣು ಶಕ್ತಿ ಕಾರ್ಯಕ್ರಮದ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಈ ಉತ್ತರ ನೀಡಿದೆ. ಪ್ರಸ್ತುತ ದೇಶದಲ್ಲಿ 24 ಪರಮಾಣು ವಿದ್ಯುತ್ ಸ್ಥಾವರಗಳಿದ್ದು ಒಟ್ಟು 8780 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಕರ್ನಾಟಕದಲ್ಲಿನ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ 4 ಘಟಕಗಳು ಕಾರ್ಯಾಚರಣೆಯಲ್ಲಿದ್ದು ಪ್ರಸ್ತುತ ಕೈಗಾ 5 ಮತ್ತು 6ನೇ ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಸಂಕ್ಷಿಪ್ತ ಸುದ್ದಿಗಳು. ಬ್ರಾಹ್ಮಣ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಬೀಜ ಧನವನ್ನು ರಾಜ್ಯ ಸರ್ಕಾರ ನೀಡಬೇಕೆಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಜ್ಞಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಥಾದ ಪ್ರಮುಖ ಘೋಷವಾಕ್ಯವಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಐಆರ್ನಲ್ಲಿ 1,80,00,000 ಮತದಾರರು, ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ 6:50, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ ಆಗತ್ತೆ. ಅದಕ್ಕೂ ಮುಂಚೆ ಕೇಳಿ ಕನ್ನಡದ ಒಂದು ಗೀತೆಯನ್ನು.

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.

0: ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಚಲನಚಿತ್ರ ನಿರ್ಮಾಪಕಿ ನಿರ್ದೇಶಕಿ ಅಂತ ಗುರುತಿಸಲ್ಪಡ್ತಾರೆ ಪ್ರೇಮಾ ಕಾರಂತ್. ರಂಗಭೂಮಿ ಚಲನಚಿತ್ರ ಕ್ಷೇತ್ರದಲ್ಲಿ ವಿಭಿನ್ನ ಛಾಪು ಮೂಡಿಸಿದ ಮಹಿಳೆ. ಮಕ್ಕಳ ರಂಗಭೂಮಿ, ವಸ್ತ್ರವಿನ್ಯಾಸ, ರಂಗ ಪರಿಕರಗಳು ಇವುಗಳಲ್ಲಿ ತಮ್ಮದೇ ಮುದ್ರೆ ತೋರಿದವರು ಪ್ರೇಮಾ ಕಾರಂತ್ ಅವರು. ಅವರ ನಿರ್ದೇಶನದ ಚಲನಚಿತ್ರ ಫಣಿಯಮ್ಮ ಅಂತಾರಾಷ್ಟೀಯ ಮನ್ನಣೆ ಗಳಿಸಿತು. ಫಣಿಯಮ್ಮ ಮೂಡಿದ ಬಗೆಯನ್ನ ಅವರು ವಿವರಿಸಿದ್ದಾರೆ, ಕೇಳೋಣ.
1: ನನಗೆ ಚಲನಚಿತ್ರ ನಿರ್ದೇಶಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಉತ್ಸಾಹ ಬಂದಿದ್ದು ಜಿ ವಿ ಅಯ್ಯರ್ ಜೊತೆಯಲ್ಲಿ ಕೆಲಸ ಮಾಡಿದಾಗಲೇ. ಅಯ್ಯರ್ ಏನು ಹೇಳಿದ್ರು ಅಂದರೆ, ನಿಮಗೆ ಒಂದು ಚಿತ್ರ ನಿರ್ದೇಶನ ಮಾಡೋಕ್ಕೆ ಕೊಟ್ಟರೆ ಮಾಡ್ತೀರಾ ಅಂತ ಕೇಳಿದ್ರು. ಅದು ಯಾವ ಉದ್ದೇಶದಿಂದ ಕೇಳಿದ್ರು ಅಂತ ಈಗಲೂ ನನಗೆ ಗೊತ್ತಿಲ್ಲ. ಆಗ ನಾನು ಮಾಡಬಹುದೇನೋ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಕಾರಣ ಹಂಸಗೀತೆಯಲ್ಲಿ ಅಯ್ಯರು ನನಗೆ ತುಂಬ ಸಹಾಯ ಮಾಡಿದರು. ಅಯ್ಯರಂಥ ವ್ಯಕ್ತಿ ನಿಜವಾಗ್ಲೂ ನೋಡೋಕೆ ಕೂಡ ಸಿಗೋದೀಗ ಅಪರೂಪ. ಅಷ್ಟು ಅಂಥ ಧೈರ್ಯಶಾಲಿಯವರು. ಅವರು ನನಗೆ ವಸ್ತ್ರವಿನ್ಯಾಸ ಮಾಡಿದ್ದಲ್ಲದೆ ಕೂಡ ನನಗೆ ಫ್ರೇಮ್ ತೋರಿಸ್ತಾ ಇದ್ರು. ಕ್ಯಾಮ್ರಾ ನೋಡು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಫ್ರೇಮನ್ನು ನನಗೆ ತೋರಿಸ್ತಾ ಇದ್ರು. ಆಮೇಲೆ ಒಂದು ಸೀನ್ ಕೂಡ ನನಗೆ ನೀನೇ ಅದನ್ನು ಕಂಪೋಸ್ ಮಾಡು ಅಂತ ಹೇಳಿದರು. ಆಮೇಲೆ ಲೆನ್ಸ್ಗಳ ಬಗ್ಗೆ ಎಲ್ಲ, ಸಮಯ ಸಿಕ್ಕಾಗೆಲ್ಲ ಊಟಕ್ಕೆ ಕೂತಾಗ ಅಂಥ ಸಮಯದಲ್ಲಿ ಲೆನ್ಸ್ಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಇದೆಲ್ಲ ಕೇಳಿ ನನಗೆ ಒಂದು ರೀತಿ ನನಗೆ ಆಸೆ ಹುಟ್ಟಕ್ಕೆ ಶುರುವಾಗ್ಬಿಡ್ತು. ಅವ್ರು ಯಾವಾಗ ನಿರ್ದೇಶನ ಮಾಡೋಕ್ಕೆ ಹೆಂಗಿರುತ್ತೆ ಅಂತ ಕೇಳಿದಾಗ ನನಗೊಂಥರ ಆಸೆ ಶುರುವಾಯಿತು. ಅಷ್ಟೊತ್ತಿಗೆ ಸರಿಯಾಗಿ ಒಂದು ರೀತಿ ಅದು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಬಳ್ಳಾರಿಯಿಂದ ಪದ್ಮಾವತಿ ಬಾಯಿ ಅಂದ್ಬಿಟ್ಟು ಒಬ್ಬರು ಬಂದರು. ಬಂದುಬಿಟ್ಟು ನಾವೆಲ್ಲ ಹೆಂಗಸರೇ ಸೇರಿ ಒಂದು ಚಿತ್ರವನ್ನು ನಿರ್ಮಿಸಬೇಕು ಅಂತ ಇದ್ದೀವಿ, ನೀವು ಅದಕ್ಕೆ ನಿರ್ದೇಶಕರಾಗಬೇಕು ಅಂತ ಕೇಳಿದರು ನನ್ನನ್ನು. ಅದು ನನಗೆ ಒಂದು ರೀತಿ ಆಯ್ತಮ್ಮ ನಾನು ಮಾಡ್ತೇನೆ, ಎಲ್ಲ ಹೆಂಗಸರು ಸಿಗೋದು ಕಷ್ಟವಾಗಬಹುದು ಅಂತ ಹೇಳಿದೆ ನಾನು.
2: ಕ್ಯಾಮ್ರಾ ಉಮನ್ ಎಲ್ಲ
1: ಇರಲಿಲ್ಲ ಆಗ, ಕಷ್ಟ ಆಗ್ಬೋದು ಅಂತ ಹೇಳಿದೆ. ಆದರೂ ನಾವು ಹುಡ್ಕೋಣ ಮಾಡೋಣ ಅಂತ ಹೇಳಿದ್ರು, ಆಯಿತು ಅಂತ ಹೇಳಿದೆ ನಾನು ಅವ್ರಿಗೆ. ಬಟ್ ಅವ್ರು ಮಾಡಿದ್ದೇನೆಂದರೆ, ಒಂದು ಬ್ಯಾಂಕ್ನಿಂದ 1.5 ಲಕ್ಷ ಸಾಲ ತೊಗೊಂಡಿದ್ರು. ಆ 1.5 ಲಕ್ಷದಲ್ಲಿ ಫಿಲಮ್ ಮುಗಿಸ್ಬೇಕು ಅಂತಂದರು. 1.5 ಲಕ್ಷದಲ್ಲಿ ಮುಗಿಯುತ್ತೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಅವ್ರಿಗೆ ನಾನು ಹೇಳಿದೆ, 1.5 ಲಕ್ಷದಲ್ಲಿ ಮುಗಿದೇ ಇದ್ದರೆ ನಾನು ನನ್ನ ಕಡೆಯಿಂದ ದುಡ್ಡು ಹಾಕಬೇಕಾಗುತ್ತೆ, ಆಗ ನಾವಿಬ್ಬರೂ ಒಂದು ರೀತಿ ಶೇರ್ ಹೋಲ್ಡರ್ಸ್ ಥರ ಆಗಬೇಕಾಗುತ್ತೆ. ಅದಕ್ಕೆ ಆಕೆ ಒಪ್ಪಲಿಲ್ಲ. ಅಷ್ಟೊತ್ತಿಗಾಗಲೇ ಅವರು ಸುಮಾರು ದುಡ್ಡನ್ನು ಖರ್ಚು ಕೂಡ ಮಾಡಿಬಿಟ್ಟಿದ್ದು.
2: ಆಮೇಲೆ ಲೊಕೇಶನ್ ಎಲ್ಲ ಹೋಗಿ ನೋಡ್ಕೊಂಡು,
1: ಆ ಲೊಕೇಶನ್ ಕೂಡ ಅವ್ರ ಜೊತೇಲಿ ಹೋಗಿ ಎಂ ಕೆ ಇಂದ್ರಾನು ನಮ್ಮ ಜೊತೇಲಿ ಬಂದಿದ್ರು. ಸುಮಾರು 150 ಹಳ್ಳಿಗಳನ್ನು ಆವಾಗ ತಿರುಗಿದ್ವಿ ನಾವು ಒಂದು ಸರಿಯಾದ ಮನೆ ಹುಡುಕಕ್ಕೋಸ್ಕರ. ಕೊನೆಗೂ ನಮಗೆ ಶೀರ್ನಾಳಿ ಚಂದ್ರಶೇಖರ್ ಅಂತ ಕೇಳಿರ್ಬೋದಲ್ಲ ನೀವು, ಆ ಶೀರ್ನಾಳಿ ಚಂದ್ರಶೇಖರ್ ಮನೆ ನನಗೆ ಬಹಳ ಒಪ್ಪಿಗೆ ಆಯಿತು. ಆ ಮನೆಯನ್ನು ನೋಡಿಕೊಂಡು

0: ಫಿಲ್ಮ್ ಶೂಟಿಂಗ್ ಮಾಡಬೇಕು ಅಂತ ಬಂದ್ವಿ. ಬಂದ ಮೇಲೆ ಈಕೆ ಮಧ್ಯದಲ್ಲಿ ನಮಗೆ ಕೈ ಕೊಟ್ಬಿಟ್ರು. ಕಾರಣ ಅವರು ಹಣ ಸ್ವಲ್ಪ ಖರ್ಚಾಗಿ ಹೋಗಿತ್ತು, ಮತ್ತು ನಾನು ಈ ರೀತಿ ಮಾತಾಡಿದ್ನಲ್ಲ, ಹಣ ನಾನು ಹಾಕಿದ್ರೆ ಇಬ್ಬರು ಶೇರ್ ಹೋಲ್ಡರ್ಸ್ ಆಗಬೇಕು ಅನ್ನೋ ಹೇಳಿದ್ರಿಂದ ಅವರಿಗೆ ತೊಂದರೆ ಆಯಿತು ಅಂತ ಅನಿಸುತ್ತೆ. ಅದು ಮಧ್ಯದಲ್ಲಿ ಕೈ ಬಿಟ್ಬಿಟ್ರು ನನ್ನನ್ನು. ನಾನು ಒಂದು ವರ್ಷ ತೊಗೊಂಡಿದ್ದೀನಿ ಅದನ್ನು ಸ್ಕ್ರಿಪ್ಟ್ ಮಾಡಲಿಕ್ಕೆ, ಒಂದು ವರ್ಷ ತೊಗೊಂಡಿದ್ದೀನಿ. ಒಂದು ವರ್ಷ ತೊಗೊಂಡು ಚಿತ್ರಕಥೆ ಮಾಡಿ ತಯಾರು ಮಾಡಿಕೊಂಡು ಎಲ್ಲ ಮಾಡಿ ಈ ರೀತಿ ಆಗೋಯ್ತಲ್ಲ ಅಂತ ನನಗೆ ಬಹಳ ದುಃಖವಾಯಿತು. ಆದರೂ ಕೂಡ ಒಂದು ಧೈರ್ಯ ಮಾಡಿ ಲೋನ್ ತೊಗೊಂಡು ಅದನ್ನು 16mm ಚಲನಚಿತ್ರವಾಗಿ ಮಾಡಿದೆ ನಾನು ಅದನ್ನು. ಆ ಫಿಲ್ಮು ನಿಜವಾಗ್ಲೂ ನಾನು ಇಷ್ಟು ವರ್ಷ ಏನು ಕೆಲಸ ಮಾಡಿದರೂ ಕೂಡ ಒಂದೇ ಒಂದು ಫಿಲ್ಮು ಪ್ರಪಂಚವನ್ನೆಲ್ಲ ನನ್ನನ್ನು ಸುತ್ತಿಸ್ಬಿಟ್ಟು ಚಿತ್ರದ ಜೊತೆಗೆ ನಾನೂ ಸುತ್ತಾಡಿಕೊಂಡು ಬಂದು ನನಗೆ ಹೆಸರು ಇದೆಲ್ಲ ಕೊಟ್ಟಿದ್ದು ಆ ಒಂದು ಚಿತ್ರನೇ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಿರ್ಮಾಪಕಿ, ನಿರ್ದೇಶಕಿ, ರಂಗಭೂಮಿ ತಜ್ಞೆ ಪ್ರೇಮಾ ಕಾರಂತ್ ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸ್ಟುಡಿಯೋ ಸಮಯ 7 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭೆ ಇಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಮಸೂದೆಗೆ ಅನುಮೋದನೆ ನೀಡಿದ್ದು, ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಮಸೂದೆ ಮಂಡಿಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕಾರ್ಯಪಡೆಯ 8 ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ದಿನಗಳ ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಚರ್ಚಿಸಲಿವೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ಅಭ್ಯರ್ಥಿಗಳ ಪ್ರತಿಭಟನೆ 19 ದಿನಕ್ಕೆ ಮುಂದುವರೆದಿದೆ. ರಾಂಚಿಯಲ್ಲಿ ಪ್ರತಿಭಟನಾಕಾರರು ಸಿಬಿಐ ತನಿಖೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಬಯಸಿದ್ದಾರೆ. ಬ್ರಾಹ್ಮಣ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಬೀಜಧನವನ್ನು ರಾಜ್ಯ ಸರ್ಕಾರ ನೀಡಬೇಕೆಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಜ್ಞಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಥಾದ ಪ್ರಮುಖ ಘೋಷವಾಕ್ಯವಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆಯೆನ್ನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಮಾಗಡಿ ಹಾಗೂ ರಾಮನಗರ ತಾಲೂಕಿನ ಕೆಲ ಗ್ರಾಮಗಳಿಗೆ ಇಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬರ ನಿರ್ವಹಣೆಯ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ ಅವಲೋಕಿಸಿ ಸ್ಥಳೀಯ ರೈತರೊಂದಿಗೆ ಸಂವಾದ ನಡೆಸಿದರು.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಮತ್ತೊಮ್ಮೆ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸದ್ಯಕ್ಕೆ ಅರಮನೆ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರು ಹಾಡಿರೋ ಗೀತೆ ಮುಡಿ ಬರ್ತಿದೆ. ಅದಾದ ನಂತರ ಗಾನ ಭಜನದ ವಿಷಯದ ಬಗ್ಗೆ ಮಾತು ಮುಂದುವರಿಯುತ್ತೆ.

ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿಯ ಅತಿಯಾದ ಪ್ರೀತಿ ಕಾಳಜಿ ಕಂಫರ್ಟ್ನೆಸ್ನಿಂದ ಇಂದಿನ ಯುವ ಪೀಳಿಗೆಯ ಮಕ್ಕಳ ಬಗ್ಗೆ ಏನು ಪರಿಣಾಮ ಆಗ್ತಾ ಇದೆ, ಅವರಿಂದ ಸಮಾಜಕ್ಕೆ ಏನೇನು ಎಫೆಕ್ಟ್ಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಗಮನಿಸಿ ನೋಡಿ, ಈಗ ಮನೇಲಿ ಅದೊಂದು ಮಗು ಇರುತ್ತೆ, ಅದಕ್ಕೆ ಅದು ಮಗು ಇನ್ನೂ ಸಣ್ಣದು ಅಂತ ಹೇಳಿ ಎಲ್ಲ ಕೆಲಸ ನೀವೇ ಮಾಡ್ತಾ ಇರ್ತೀರ. ಅದು ಸ್ಕೂಲಿಂದ ಬಂದ ತಕ್ಷಣ ಅದ್ರದ್ದು ಯೂನಿಫಾರ್ಮ್ನ ಹ್ಯಾಂಗರ್ಗೆ ಹಾಕೋದಾಗಿರ್ಬೋದು, ಅದರ ಲಂಚ್ ಬಾಕ್ಸ್ನ ತೊಳಿಯೋಕೆ ಹಾಕೋದಾಗಿರ್ಬೋದು, ಅಥವಾ ಇನ್ನೇನೋ ಅದಕ್ಕೆ ಸಾಕ್ಸು ಬುಕ್ಸು ಎಲ್ಲ ಹಾಕ್ಕೊಡೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಅಂದ್ಕೊಳ್ತೀರ, ಅದು ಪಾಪ ಸಣ್ಣದು, ನಾನು ಮಾಡಿಕೊಡ್ತೀನಿ. ನಿಮಗೆ ಅದು ನಿಮ್ಮ ಮನಸ್ಸಿನ ಶುದ್ಧವಾದ ಪ್ರೀತಿ. ಆದರೆ ಆ ಮಗು ಏನು ತಿಳ್ಕೊಳತ್ತೆ, ಓ ಇವ್ರು ಇರೋದೇ ನನ್ನ ಕೆಲಸಗಳನ್ನು ಮಾಡೋದಕ್ಕೆ. ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಬರುತ್ತೆ. ಆಮೇಲೆ ನೀವು ಒಂದಿನ ಹೇಳ್ತೀರ, ಈಗ ನೀನು ದೊಡ್ಡೋಣಾಗಿದ್ದೀಯಾ, ನೀನೀಗ ಈ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಅಂತ. ಬಟ್ ಸಡನ್ನಾಗಿ ಆ ಮಗುಗೇನು ಅನಿಸುತ್ತೆ ಅಂದರೆ, ಅರೆ ಇಷ್ಟು ದಿವಸ ಇವ್ರು ಮಾಡ್ತಿದ್ರಲ್ಲ, ಇದು ಅವ್ರ ಕೆಲಸ ಅಲ್ವಾ, ನಾನು ಇನ್ನಕ್ಕೆ ಮಾಡಲಿ. ಯಾಕಂದರೆ ಆ ಮಗುಗೆ ಆ ಕೆಲಸಗಳನ್ನು ಮಾಡಿ ಅಭ್ಯಾಸನೇ ಇರಲ್ಲ. ನೀವು ಸಣ್ಣಲಿಂದ ಅದಕ್ಕೆ ಕಂಫರ್ಟ್ ಕೊಟ್ಟು ಕೊಟ್ಟು ಕೊಟ್ಟು ಒಂಥರ ತುಂಬ ಬೆಚ್ಚಗಿರೋರಿಗೆ ಸಡನ್ನಾಗಿ ಹೋಗಿ ಚಳಿಯಲ್ಲಿ ಬಿಟ್ಬಿಟ್ರೆ ತಡ್ಕೊಳ್ಳಲ್ಲ ಅಲ್ವಾ ಅವರು. ಹಾಗೇ ಇದು ಕೂಡ ಮನುಷ್ಯನಿಗೆ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಬೇಡಪ್ಪ ನನಗೇನು ಬೇಡ, ನಾನು ಹೀಗೆ ಇದ್ಬಿಡ್ತೀನಿ ಅಂತ ಅಂದ್ಕೊಳ್ಳೋದೇ ಜಾಸ್ತಿ. ಅಂದರೆ ಇದು ಒಂದು ಪುಟ್ಟ ಎಕ್ಸಾಂಪಲ್ ಅಷ್ಟೇ. ಅದಾದಮೇಲೆ ಏನಾಗುತ್ತೆ, ಅವ್ರು ಹಾಗೆ ಬೆಳೀತಾ ಹೋಗ್ತಾರೆ, ನೀವೇ ಎಲ್ಲ ಮಾಡ್ತಾ ಹೋಗ್ತೀರಾ. ನಿಮಗೇನು ಅಂದರೆ, ನನ್ನ ಮಗು ಕಷ್ಟಪಡಬಾರ್ದು, ನಾನು ಮಾಡಿಕೊಡ್ತೀನಿ. ಎಷ್ಟೋ ಸಲ ನೀವು ಹೇಳ್ತಾ ಇರ್ತೀರಾ, ನಾವೆಲ್ಲ ಹೀಗಿರಲಿಲ್ಲ, ನಮಗೆಲ್ಲ ಎಷ್ಟು ಕಷ್ಟ ಇತ್ತು ಗೊತ್ತಾ, ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಕಷ್ಟ ಇತ್ತು ಗೊತ್ತಾ, ಒಂದು ಏನಾದರೂ ಹೊಸ ಬಟ್ಟೆ ತೊಗೋಬೇಕು ಅಂದರೆ ಎಷ್ಟು ಕಷ್ಟ ಇತ್ತು ಗೊತ್ತಾ ಅಂತ. ಬಟ್ ಆ ಕಷ್ಟ ಅವ್ಕೆ ಹೇಗೆ ಗೊತ್ತಾಗತ್ತೆ, ನೀವು ಮಾತಲ್ಲಿ ಹೇಳಿದ್ರೆ ಅವರಿಗೆ ಅದು ಗೊತ್ತಾಗಲ್ಲ. ಎಷ್ಟೋ ಸಲ ಕೆಲವೊಂದು ಸಿಚುವೇಷನಲ್ಲಿ ಅವರಿಗೆ ಆ ಅನುಭವ ಆದಾಗ ಮಾತ್ರ, ಮನುಷ್ಯನಿಗೆ ಅಸಾಧಾರಣವಾದ ಶಕ್ತಿ ಇದೆ. ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡ್ತಾನೆ. ಅನಿವಾರ್ಯ ಅಂತ ಒಂದು ಸಿಚುಯೇಷನ್ ಬಂದಾಗ ನಮ್ಮ ಬ್ರೈನ್ ಇದೆ ಅಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ನಮಗೆ ಆ ಅನಿವಾರ್ಯತೆ ಬರಬೇಕು, ಆ ಅನಿವಾರ್ಯತೆಯನ್ನು ನಾವು ಸೃಷ್ಟಿ ಮಾಡಿಕೊಡಬೇಕು. ಒಂದು ಮಗುವಿಗೆ ಆಹಾರದ ಬೆಲೆ ಗೊತ್ತಿರಬೇಕು, ದುಡ್ಡಿನ ಬೆಲೆ ಗೊತ್ತಿರಬೇಕು, ಸಮಯದ ಬೆಲೆ ಗೊತ್ತಿರಬೇಕು. ಅದು ಮುಂದೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನೀವು ಆಗ ನಾನು ಶಿಸ್ತು ಕಲಿಸ್ತೀನಿ ಅಂತ ಹೋದರೆ ಆ ಮಗು ಕೇಳಲ್ಲ. ಅದಕ್ಕೆ ಹಿರಿಯರು ಹೇಳಿದ್ದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ. ಮಣ್ಣಿನ ಮುದ್ದೆ ಇದ್ದಾಗಲೇ ನಿಮಗೆ ಯಾವ ಶೇಪ್ ಇದು ಬೇಕೋ ಅದನ್ನು ತಂದಿಟ್ಕೊಂಡ್ಬಿಡಬೇಕು. ಪುಟ್ಟ ಪುಟ್ಟ ಶಿಸ್ತುಗಳು, ಮನೆ ಕೆಲಸಗಳು, ಹೊರಗಡೆ ಜನರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಕೆಲವೊಂದು ಕಾಮನ್ ಸೆನ್ಸ್ಗಳು, ಟೈಮ್ ಸೆನ್ಸ್ಗಳು, ಇದನ್ನೆಲ್ಲ ನೀವು ಹೇಳ್ಕೊಡೋದ್ರಿಂದ ಆ ಮಗುವಿಗೆ ಮುಂದೆ ದೊಡ್ಡದಾದಾಗ ಆಗ ಅದಕ್ಕೆ ರಿಯಲೈಸ್ ಆಗುತ್ತೆ, ಓ ನಮ್ಮ ಅಪ್ಪ ಅಮ್ಮ ಇದನ್ನೆಲ್ಲ ಹೇಳ್ಕೊಟ್ಟಿದ್ರಿಂದ ನಾನು ಇವತ್ತು ಇಷ್ಟು ಚೆನ್ನಾಗಿ ಎಲ್ಲರ ಎದುರುಗಡೆ ಬದುಕ್ತಾ ಇದ್ದೀನಿ ಅಂತ. ಆದರೆ ಎಷ್ಟೋ ಜನರ ಮನೇಲಿ ಅದನ್ನು ಹೇಳ್ಕೊಟ್ರೆ ಮಗುಗೆ ಕಷ್ಟ ಆಗುತ್ತೆ ಅಂತ ಅಂದಾಗ ಅವರು ಇರಲಿ, ದೊಡ್ಡವರಾದ್ಮೇಲೆ ಅವರೇ ಕಲ್ತ್ಕೊಳ್ತಾರೆ ಬಿಡು, ಈಗ ಯಾಕೆ ಅವ್ರಿಗೆ ಕಷ್ಟ ಕೊಡಬೇಕು, ಈಗ ಯಾಕೆ ತೊಂದರೆ ಕೊಡಬೇಕು, ನೋವು ಮಾಡೋದಕ್ಕೆ ಹರ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇದು ನೀವು ಮಾಡಬೇಕಾದಂತಹ ಕರ್ತವ್ಯ. ಮುಂದೆ ಏನಾಗುತ್ತೆ ಹೇಳ್ತೀನಿ. ಸದ್ಯಕ್ಕೆ ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ಮಿಲನ ಚಿತ್ರದಿಂದ ಈ ಗೀತೆ ಕೇಳಿ.

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಅತಿಯಾದ ಮುದ್ದು ಪ್ರೀತಿ ಕಾಳಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನೊಂದು ವಿಷಯ ಏನು ಅಂದರೆ, ನಾವು ಏನು ಮಾಡ್ತೀವಿ ಒಂದೇ ಮಗು ಅಥವಾ ಒಂದೇ ಮಗ ಮಗಳು ಇದ್ದಾಗ ಅವರಿಗೆ ಬೇಕಾಗಿತ್ತು ಬೇಡ್ತಿರೋದು ಎಲ್ಲ ತಂದು ಕೊಟ್ಬಿಡ್ತೀವಿ. ಆ ವಸ್ತುವಿನ ಅವಶ್ಯಕತೆ ಅವ್ರಿಗೆ ಇದೆಯೋ ಇಲ್ವೋ ಯೋಚನೆ ಮಾಡಲ್ಲ. ಇಲ್ಲ, ಎಲ್ಲ ವಸ್ತು ನನ್ನ ಮಕ್ಳ ಹತ್ರ ಇರಬೇಕು ಅಂತ ಹೇಳಿ ಆ ಒಂದು ಆಸೆಯಿಂದನೋ ಅಥವಾ ಪ್ರೀತಿಯಿಂದನೋ ಎಲ್ಲ ತಂದು ಕೊಟ್ಟಿರ್ತೀವಿ. ಆದರೆ ಆ ಮಗು

ಮಗುವಿಗೆ ಅದು ಕೇಳೋದಕ್ಕಿಂತ ಮುಂಚೆನೇ ಎಲ್ಲ ಸಿಕ್ಕಾಗ ಅದಕ್ಕೆ ಅದರ ಒಂದು ವ್ಯಾಲ್ಯೂ ಗೊತ್ತಾಗದೇ ಇರಬಹುದು. ಅಥವಾ ಒಂದಕ್ಕಿಂತ ಜಾಸ್ತಿ ವಸ್ತುಗಳು ಅದರ ಹತ್ರ ಇದ್ದಾಗ, ಚಾಯ್ಸಸ್ ಜಾಸ್ತಿ ಇದ್ದಾಗ ಅದರ ಒಂದು ವ್ಯಾಲ್ಯೂ ಗೊತ್ತಾಗದೆ ಹೋಗ್ಬೋದು. ಅದನ್ನು ಅದಕ್ಕೆ ಕೊಟ್ಟಿರುವಂಥ ದುಡ್ಡಿನ ಮಹತ್ವ, ಆ ದುಡ್ಡಿನ ಹಿಂದೆ ಇರುವ ನಿಮ್ಮ ಪರಿಶ್ರಮ ತಿಳಿದೇ ಹೋಗ್ಬೋದು. ಸೊ ಇದೇನಾಗತ್ತೆ, ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಕೊಳ್ಳು ಬಾಕತನ ಶುರುವಾಗತ್ತೆ. ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕೊಡಿಸ್ದೇ ಇದ್ದರೆ ಹಠ, ಕೋಪ, ಡಿಪ್ರೆಷನ್ ಎಲ್ಲ ಶುರುವಾಗತ್ತೆ. ಎಷ್ಟೋ ಸಲ ದೊಡ್ಡವರಾದಾಗ ಕಾಲೇಜ್ಗೆ ಹೋಗೋ ಟೈಮಲ್ಲಿ ನನಗಿದು ಬೇಕು ಅಂತ ಕೇಳಿದ ತಕ್ಷಣ ನೀವು ಕೊಡಿಸ್ಬೇಕಾಗತ್ತೆ. ಕೊಡಿಸ್ಲಿಲ್ಲ ಅಂದರೆ ಅವರನ್ನು ಹ್ಯಾಂಡಲ್ ಮಾಡೋದೇ ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಡಿಪ್ರೆಷನಿಗೆ ಹೋಗ್ಬೋದು, ಸುಸೈಡ್ ಅಟೆಂಪ್ಟ್ ಮಾಡ್ಬೋದು, ಅಥವಾ ನೀವು ಒಂದು ಮಾತು ಅಂದಿದ್ದನ್ನೇ ಅವರು ತುಂಬ ಡೀಪಾಗಿ ತಗೊಂಡು ಬೇರೆ ಥರ ರಿಯಾಕ್ಟ್ ಮಾಡ್ಬೋದು. ಯಾಕಂದರೆ ಅವರಿಗೆ ಆ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ಇಷ್ಟ ಇರಲ್ಲ. ಸಣ್ಣಲಿಂದನೂ ಅವ್ರು ಕೇಳಿದ್ದೆಲ್ಲ ಸಿಗ್ತಾ ಇರತ್ತೆ ಅಲ್ವಾ, ದೊಡ್ಡವರಾದ್ಮೇಲೂ ಸಿಗಬೇಕು ಅನ್ನೋ ಒಂದು ಆ ಆಸೆ ಅವರಲ್ಲಿ ಬೆಳೆದ್ಬಿಟ್ಟಿರತ್ತೆ. ಇನ್ನೂ ದೊಡ್ಡವರಾಗ್ತಾರೆ, ಮದುವೆ ಆಗತ್ತೆ ಅಥವಾ ಕೆಲಸಕ್ಕೆ ಹೋಗ್ತಾರೆ. ಆಫೀಸಲ್ಲೂ ಅಷ್ಟೇ, ಆಫೀಸಲ್ಲಿ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಂದಾಗ ಆ ಒಂದು ಮನಸ್ಸಿನಲ್ಲಿ ಈಗೋ ಹೊಡೆತ ಬೀಳತ್ತೆ. ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳು. ಆದರೆ ನಾವು ಮನೆಯಲ್ಲಿ ಹೇಳ್ತಾರಲ್ಲ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಒಂದು ಮಗುವಿಗೆ ಶಿಸ್ತು, ಸಂಯಮ, ತಾಳ್ಮೆ, ಸಮಯದ ಮಹತ್ವ, ಜನರ ಬೆಲೆ, ಸಂಬಂಧಗಳ ಬೆಲೆ, ದುಡ್ಡಿನ ಮಹತ್ವ ಇದೆಲ್ಲವನ್ನು ನೀವು ಹೇಳ್ಕೊಡ್ಲೇಬೇಕು. ಇಲ್ಲಿ ನಿಮ್ಮ ಪ್ರೀತಿ, ಕಾಳಜಿ, ಕಂಫರ್ಟ್ನೆಸ್ ಅತಿಯಾಗ್ಬಿಟ್ರೆ ಮುಂದೆ ನೀವೇ ಯೋಚನೆ ಮಾಡಬೇಕಾಗತ್ತೆ. ಅರೆ, ನಾನೆಲ್ಲಿ ಹೇಳೋದೆ, ನಾನೆಲ್ಲಿ ತಪ್ಪು ಮಾಡಿದೆ, ಒಬ್ಬನೇ ಮಗ ಒಬ್ಬನೇ ಮಗಳು ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಮುದ್ದು ಮಾಡಿಬಿಟ್ನ, ಸ್ವಲ್ಪ ಜಾಸ್ತಿ ಸಲುಗೆ ಕೊಟ್ಬಿಟ್ನ ಅಂತ ಯೋಚನೆ ಮಾಡೋ ಹಂಗೆ ಆಗತ್ತೆ. ಇದರ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾತಾಡೋದಕ್ಕಿದೆ, ಖಂಡಿತವಾಗಿಯೂ ಹೇಳ್ತೀನಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಖಂಡಿತ ಎಲ್ಲರ ಸಂದೇಶ ಕೂಡ ಓದ್ತೀನಿ. ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತದೆ, ಕೇಳಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲಿ. ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲಿ. ಭವಿಕ ನಿನಗೆಷ್ಟಿಹುದು ಮರೆತು ನೀಂ ಕೊರಗುವುದು, ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ. ಭವಿಕ ನಿನಗೆಷ್ಟಿದೆಯೋ ಮರೆತು ನೀಂ ಕೊರಗುವುದು, ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ.

ಈ ಪದ್ಯ ಎಲ್ಲರಿಗೂ ಬೇಕಾದ್ರೆ ನನಗೆ ನಿಮಗೆ ಪ್ರತಿಯೊ ನಮ್ಮ ಮಿತಿ ಎಷ್ಟು ಅಂತ ನಾವು ತಿಳಿದಿರಬೇಕು. ಇತಿಮಿತಿ ಅಂತ ಒಂದು ಶಬ್ದ ಇದೆ, ಅದರ ಆಚೆಗೆ ನಾವು ಯಾಕಪ್ಪ ಸಾಕಿಸ್ಬೇಕು? ಅವನಿಗೆ ಒಂದು ಆ ಮನೆಗೆ ಬಾಡಿಗೆ ಕೊಡುವಷ್ಟು 2,500 ರೂಪಾಯಿ ಕೊಡುವಷ್ಟು ಇಲ್ಲ ಅಂತಂದ ಮೇಲೆ ಆ ಮನೆ ವಿಚಾರ ಯಾಕೆ ಯೋಚನೆ ಮಾಡಬೇಕು? ಅದು ಕೆಲವರು ಹಾಗಲ್ಲ, ತಮ್ಮ ಕೈಯಲ್ಲಿ ಆಗದ್ದಕ್ಕೆ ಕೊಸರಾಡೋದು, ಗೊಣಗಾಡೋದು, ಬೈದಾಡೋದು. ನೋಡಿ, ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್. ಒಬ್ಬ ನೋಡೋದಕ್ಕೆ ಒಳ್ಳೆ ಜೋರಾಗಿರ್ತಾನೆ, ಮಿಲಿಟ್ರಿ ಟ್ರೈನಿಂಗ್ ಆಗಿರುತ್ತೆ ಅವನಿಗೆ, ಎಕ್ಸಸೈಸ್ ಮಾಡ್ತಾನೆ ದಿನಾಗ್ಲೂ, ಅವನು ಬಲವಂತ. ಇನ್ನೊಬ್ಬ ಧನವಂತ, ಹಣ ಪಿತ್ರಾರ್ಜಿತ ಆಸ್ತಿಗಳು ಬಂದಿದೆ, ಅವನು ಸಂಪಾದನೆ ಮಾಡ್ತಾ ಇದ್ದಾನೆ. ಇವರಷ್ಟು ಯಶವ 3 ಸಲ ಜನ ಇದ್ದಾರಂತೆ. ಅವ್ರ ಬಗ್ಗೆ ಅಸೂಯೆ ಇರಬಾರ್ದು ನಿಮಗೆ. ಧನವಂತರು, ಬಲವಂತರು ಅಂದರೆ ಸಾಮರ್ಥ್ಯವುಳ್ಳವರು, ಯಶವಂತರು, ಕೀರ್ತಿವಂತರು, ಸಾಹಿತಿಗಳು ಉದಾಹರಣೆಗೆ, ಸಿನಿಮಾ ನಟರು, ಇವೆಷ್ಟು ಕೀರ್ತಿ, ಎಷ್ಟು ಕೀರ್ತಿ ಬಂದಿರುತ್ತೆ ಅವರಿಗೆ ಎನ್ನುವ ಕರುಬಿನಲ್ಲಿ. ಆ ಶಬ್ದ ನೋಡಿ, ಕರುಬು ಅಂದರೆ ಹೊಟ್ಟೆ ಉರಿತು. ಈ ಕರುಬಿನಲ್ಲಿ ಭವಿಕ ನಿನಗೆ ಎಷ್ಟಿಹುದೋ. ಈ ಶಬ್ದ ಬಹಳ ಮುಖ್ಯವಾದದ್ದು. ಈ ಭವಿಕ ನಿನಗೆ ಎಷ್ಟು ಅಂದರೆ, ನಿನಗೆ ಏನಂದರೆ, ಅವರಿವರನ್ನು ಹಾಸ್ಯ ಮಾಡೋದರಲ್ಲಿ, ಆಡ್ಕೊಳ್ಳೋದರಲ್ಲಿ, ಹೊಟ್ಟೆ ಉರಿಯಿಂದ ನೋಡೋದರಲ್ಲಿ ನಿನಗೆ ಇರೋ ಉತ್ಸಾಹ, ನಿನ್ನ ವಿಚಾರ ಯೋಚನೆ ಮಾಡಿದ್ರೆ ಇದೆಯೇ? ನಿನಗೆಷ್ಟಿಹುದೋ ಅದು ಹೇಳು. ಅದು ಮರೆತು ನೀಮ್ ಕೊರಗುವುದು. ನೋಡಿ, ಅವ್ರ ಯೋಗ್ಯತೆ ಇತ್ತು ಇಚ್ಚಿ ಪುಟ್ಟಿನ ವಾಣ್ಲು ಅಂತ ಒಂದು ಮಾತಿದೆ ತೆಲುಗಿನಲ್ಲಿ. ಅಂದರೆ ಏನೋ ಕೊಟ್ಟು ಬಂದಿದ್ದವರು ಅನುಭವಿಸ್ತಾ ಇದ್ದಾರೆ ಸಂತೋಷವನ್ನು ಅಂತೇಳಿ. ನಿನ್ನ ಪಾಲಿಗೆ ಬರಲಿಲ್ಲ ಅದು, ಯಾಕೆ ಅದನ್ನು ತಿಳ್ಕೊಳ್ಬಾರ್ದು? ನೋಡಿ, ಎಷ್ಟೋ ಸಂದರ್ಭ ಹರಿಶ್ಚಂದ್ರ ಕಾವ್ಯದಲ್ಲಿ ಈ ಮಾತೇ ಬರುತ್ತೆ, ಸುಮ್ಮನೆ ಅದಿಲ್ಲ ಇದಿಲ್ಲ ಅಂತ ಗೊಣಗೋದಿದೆಯಲ್ಲ. ಏನೋ ಒಂದೆರಡು ಎಡೆಯೋಡು ಎಡವಾಯ್ದು ಬಂದ ತಪ್ಪಂ ಹಿಡಿದು ಸಾಧಿಸದೆ ಕೊನೆ ತನಕ ಬಂದ ಲೇಸಿಂಗೆ ತಲೆದೂಗೆ ತಲೆ ಒಡೆಯುವುದೇ ಅಂತಾನವನು. ಯಾಕಪ್ಪ ಇನ್ನೊಬ್ಬರ ಗುಣವನ್ನು ಕಾಣ್ದಲೇನೆ, ಇನ್ನೊಬ್ಬರ ಅವಗುಣವನ್ನೇ ಎತ್ತಿ ಆಡುವಂಥ ಗುಣ ಬೇಡ? ಹಾಗೆ ಬರೀ ಬೇಡ ಅನ್ನೋದಿಲ್ಲ ಅವರು, ಶಿವನಿಗೆ ಕೃತಜ್ಞತೆಯೇ. ನೀನು ಕೊರಗೋದು ನನಗದಿಲ್ಲ ಇದಿಲ್ಲ ಇದಿಲ್ಲ ಅಂತ ಕೊರಗೋದು, ನೀನು ನಿನ್ನ ಆತ್ಮವನ್ನು ಸಹತಾ ಇರೋ ಶಿವನಿಗೆ ಕೊಡುವ ಕೃತಜ್ಞತೆ ಅಲ್ಲ ಅಂತ ಹೇಳ್ತಾರೆ.

ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರು ಪೆರರ ಕಣ್ಣೀರು. ಅನ್ನ ಉಣು ಒಂದು ಕೇಳ್ ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರು ಪೆರರ ಕಣ್ಣೀರು. ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ.

ಡಿವಿಜಿಯವರದು ಮೂಲ ಚಿಂತನೆಯ ಪದ್ಯಗಳು ಅಂತ ಕೆಲವಿವೆ. ಅವು ಅಂತರಂಗವನ್ನೇ ಕುರಿತು ಮತ್ತೆ ಮತ್ತೆ ಮತ್ತೆ ಎಚ್ಚರಿಕೆಯಿಂದ ವಿಮರ್ಶಕನಂತೆ ನೋಡ್ತಾ ಹೋಗೋದು. ಅವ್ರು ಹೇಳ್ತಾರೆ, ಸಂಪಾದನೆ ಮಾಡಿದೀಯ ನಿಜ ನೀನು, ಅನ್ನ ಉಣು ಒಂದು ಕೇಳು, ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ. ಯೋಚನೆ ಮಾಡು, ಊಟ ಮಾಡೋಕ್ಕೆ ಇನ್ನೇನು ಕೂತ್ಕೊಳ್ತೀಯಾ? ಕೂತ್ಕೊಂಡಿನೇ ಒಂದು ಮೊದಲೆತ್ತು ಹಾಕೋಕ್ಕೆ ಮುಂಚೆ ಯೋಚನೆ ಮಾಡು, ನಾನು ಸಂಪಾದನೆ ಮಾಡಿದ ಒಂದು ವಸ್ತು ಇದೆಯಲ್ಲ, ಅನ್ನ ಇದೆ, ಈ ಅನ್ನವನ್ನು ಬೇಯಿಸ್ತಲ್ಲ ನೀರು, ಆ ನೀರು ನಿನ್ನ

0: ಬೆವರಿನ ಫಲನೋ ಇನ್ನೊಬ್ಬರ ಕಣ್ಣೀರಿನ ಫಲನೋ ಅದು ಯೋಚನೆ ಮಾಡು. ಆಮೇಲೆ ಇದು ಬಹಳ ಚೆನ್ನಾಗಿದೆ, ತಿನ್ನು ನೀಂ ಜಗತೆ ಜಗಕ್ಕೆ ತಿನ್ನಲಿ ತನಿತ. ನೀನು ಬದುಕಿನಲ್ಲಿ ಜನಕ್ಕೆ ಬದುಕುವುದಕ್ಕೆ ಬಿಡು, ಲಿವ್ ಅಂಡ್ ಲೆಟ್ ಲಿವ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಬದುಕು ಬದುಕಲು ಬಿಡು. ಹಾಗೆ ತಿನ್ನು ನೀಂ ಜಗಕ್ಕೆ ತಿನ್ನಲಿ ತನಿತ, ಲೋಕಕ್ಕೆ ಏನು ಕೊಡ್ತೀಯೋ ಅಷ್ಟು ತಿನ್ನು ನೀನು. ಮಿಕ್ಕೂಟ ಇನ್ನೂ ಜಾಸ್ತಿ ಬಯಸೋದು, ಹೆಚ್ಚು ಬಯಸೋದು, ಜೀರ್ಣಿಸದೆ ಋಣಶೇಷ ಮಂಕುತಿಮ್. ಜೀರ್ಣಿಸದ ಋಣಶೇಷ ಅಂದರೆ ನಿಮ್ಮ ಬದುಕಿನಲ್ಲೇ ನೀವು ತೀರಿಸೋಕ್ಕಾಗದೇ ಇರುವಂಥದ್ದು ಒಂದು, ಅಂದರೆ ಬದುಕನ್ನು ಅರಗಿಸ್ಕೊಳ್ಳುವಂಥ ಒಂದು ಗುಣ ನಿಮಗೆ ಬರಬೇಕು. ವಿಪರೀತ ಸಂಗ್ರಹ ಮಾಡೋದಾಗಲಿ, ಧನ ಸಂಗ್ರಹ ಮಾಡೋದಾಗಲಿ, ಪಂಗಡವನ್ನು ಕಟ್ಟೋದಾಗಲಿ, ದೊಡ್ಡ ಸಾಮ್ರಾಜ್ಯ ವಿಸ್ತರಿಸ್ತೇನೆ ಅನ್ನೋ ಆಸೆಯಿಂದ ಕೈಲಾಗದೇ ಇದ್ರೂ ಹೊರಡೋದಾಗಲಿ, ಇದು ಸರಿಯಲ್ಲ. ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೋ. ನಿನ್ನ ಮಗನಿಗೆ ಮೊಮ್ಮಗನಿಗೆ ಮರಿಮಕ್ಕಳಿಗೆಲ್ಲ ಯಾಕಪ್ಪ ಕಟ್ಟಿಡಬೇಕು? ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸದರು ಅಂಗೀಕಾರ. 2047 ವೇಳೆಗೆ $30 trillion ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ವಾರ್ತೆಗಳ ವಿವರ. ಲೋಕಸಭೆಯಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ವಿದೇಶಿ ದೇಣಿಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವ ಹಿನ್ನೆಲೆಯಲ್ಲಿ ಈ ಮಸೂದೆಯು ಉದ್ದೇಶಿತವಾಗಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆ ಮಂಡಿಸಿ 2 ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಉಲ್ಲೇಖಿಸಿದರು. ಜಂಟಿ ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಸಭಾಪತಿ ನಾಮನಿರ್ದೇಶಿತ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸುತ್ತದೆ ಎಂದು ಸಚಿವ ನಿತ್ಯಾನಂದ ರೈ ತಿಳಿಸಿದರು. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಮಸೂದೆಗೆ ಅನುಮೋದನೆ ನೀಡಿದ್ದು, ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಮಸೂದೆ ಮಂಡಿಸಿದರು. ಇದು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ಕಾಯ್ದೆ 1962 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯು ಕೈಗಾರಿಕಾ ಸರಕುಗಳಲ್ಲಿ ನಿಗಮವು ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ದಿಯಲ್ಲಿ ತೊಡಗಿರುವ ಯಾವುದೇ ಸಹಕಾರ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನಗಳನ್ನು ಸಹ ಒದಗಿಸಬಹುದು. ಚರ್ಚೆಗೆ ಉತ್ತರಿಸಿದ ಸಚಿವ ಮುರಳೀಧರ್ ಮೆಹೋಲ್, ಈ ಮಸೂದೆಯ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ರೈತರ ಕಲ್ಯಾಣ ಮತ್ತು ಆರ್ಥಿಕ ಸಬಲೀಕರಣವನ್ನು ಬಲಪಡಿಸಲಾಗುತ್ತದೆ. ದೇಶದಲ್ಲಿ ಸಹಕಾರ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ದಿಗೆ ಹಣಕಾಸು ನೆರವು ನೀಡಲು ಎನ್ಸಿಡಿಎಸ್ಸಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. 2013 ಮತ್ತು 2014 ಸುಮಾರು 49% ಹೋಲಿಸಿದರೆ ಪ್ರಸ್ತುತ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುವ ಪ್ರಮಾಣ %89 ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಖರೀದಿಸುವ ಡಿಜಿಟಲ್ ವಿಧಾನವನ್ನು ವಿಸ್ತರಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ರೈಲ್ವೆ ಒನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಎಂದು ಹೇಳಿದರು. ಈ ಅಪ್ಲಿಕೇಶನ್ ಪ್ರಯಾಣಿಕರಿಗೆ ಮೊಬೈಲ್ ಫೋನ್ನಲ್ಲಿ ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಬುಕ್ ಮಾಡಲು ಅನುವು ಮಾಡಿಕೊಡುತ್ತದೆ. ರೈಲು ರದ್ದತಿಯ ಸಂದರ್ಭಗಳಲ್ಲಿ ಆನ್ಲೈನ್ ಇ ಟಿಕೆಟಿಂಗ್ ವ್ಯವಸ್ಥೆಯು ರೈಲು ಹೊರಡುವ ನಿಗದಿತ ಸಮಯದ ನಂತರ ಸ್ವಯಂಚಾಲಿತವಾಗಿ

0: ಮರುಪಾವತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ನಂತರ ಮರುಪಾವತಿಯನ್ನು ನೇರವಾಗಿ ಪ್ರಯಾಣಿಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದರು. ಸರ್ಕಾರ ತನ್ನ ಕಾರ್ಯಕ್ರಮಗಳು ಮತ್ತು ನೀತಿಗಳಿಗೆ ಸಂಬಂಧಿಸಿದ ನಕಲಿ ಸುದ್ದಿಗಳ ಪತ್ತೆಗಾಗಿ ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕವನ್ನು ಸ್ಥಾಪಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಸಚಿವರು, ಸರ್ಕಾರಿ ಸಚಿವಾಲಯಗಳು, ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು ಮತ್ತು ಇತರ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸತ್ಯ ಶೋಧನಾ ಘಟಕವು ರಚನಾತ್ಮಕ ಸತ್ಯ ಪರಿಶೀಲನಾ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸುತ್ತದೆ. ಅಲ್ಲದೆ ಇದು ವಿವಿಧ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು. ದೂರದರ್ಶನ ಮತ್ತು ಆಕಾಶವಾಣಿ ತಮ್ಮ ಸುದ್ದಿ ಬುಲೆಟಿನ್ಗಳು, ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಮತ್ತಷ್ಟು ಪ್ರಸಾರ ಮಾಡುತ್ತವೆ. ಡಿಡಿ ನ್ಯೂಸ್ ಸತ್ಯ ಪರಿಶೀಲನೆ ಬಹು ವಿಶ್ವಾಸಾರ್ಹ ಮೂಲಗಳ ಮೂಲಕ ಪ್ರಸಾರಕ್ಕೆ ಮೊದಲು ಸಂಪಾದಕೀಯ ಪರಿಶೀಲನೆಯನ್ನು ಒಳಗೊಂಡ ಬಹು ಪದರದ ಸಂಪಾದಕೀಯ ಕಾರ್ಯವಿಧಾನವನ್ನು ಅನುಸರಿಸುತ್ತದೆ ಎಂದು ಹೇಳಿದರು. ಅಲಹಾಬಾದ್ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ದದ ಆರೋಪಗಳ ಕುರಿತು ತನಿಖೆ ನಡೆಸಿದ ಸಮಿತಿಯ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಮಂಡಿಸಲಾಯಿತು. ನವದೆಹಲಿಯ ಅವರ ಅಧಿಕೃತ ನಿವಾಸದಲ್ಲಿ ಸುಟ್ಟ ರೂಪದಲ್ಲಿ ನಗದು ರೂಪಾಯಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 12ರಂದು ತನಿಖಾ ಸಮಿತಿ ರಚಿಸಲಾಗಿತ್ತು. ಸಮಿತಿಯು ಈ ವರ್ಷದ ಮೇ ತಿಂಗಳಲ್ಲಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಿತ್ತು. ಆತ್ಮನಿರ್ಭರ ಭಾರತಡೆಗೆ ದೇಶದ ಪ್ರಗತಿಗೆ ಉತ್ತೇಜನ ನೀಡಲು ಬಾಹ್ಯಾಕಾಶ ತಂತ್ರಜ್ಞಾನ, ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಭಾರತೀಯ ವ್ಯಾಪಾರ ಮಹೋತ್ಸವದ ದೃಷ್ಟಿಕೋನವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವ್ಯಾಪಾರ ಮಹೋತ್ಸವ 2026ರ ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಸಚಿವರು, ಸ್ವಾವಲಂಬನೆ ಮತ್ತು ರಾಷ್ಟೀಯ ಅಭಿವೃದ್ಧಿ ಪರಸ್ಪರ ಪೂರಕವಾಗಿವೆ. ಭಾರತದ $4 ಟ್ರಿಲಿಯನ್ ಆರ್ಥಿಕತೆಯು 2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯಾಗಿ ವಿಸ್ತರಿಸುವ ಹಾದಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಲ್ಲಿ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು $60 ಟ್ರಿಲಿಯನ್ ಒಟ್ಟು ಜಿಡಿಪಿಯೊಂದಿಗೆ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ ಎಂದು ಸಚಿವ ಗೋಯಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್, ತಂತ್ರಜ್ಞಾನ ಮತ್ತು ವ್ಯಾಪಾರವು ಭಾರತದ ಬೆಳವಣಿಗೆಯ ಅವಳಿ ಇಂಜಿನ್ಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಐರೋಪ್ಯ ಒಕ್ಕೂಟ ಸೇರಿದಂತೆ 27 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿವೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಬಂಡವಾಳವು ಖಾಸಗಿ ಹೂಡಿಕೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಬದಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಕ್ಸ್ ಆರ್ಥಿಕತೆಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಬೆಳವಣಿಗೆಯ ಇಂಜಿನ್ಗಳನ್ನು ಪ್ರತಿನಿಧಿಸುತ್ತವೆಯಾದರೂ ಖಾಸಗಿ ಬಂಡವಾಳ ಸಜ್ಜುಗೊಳಿಸುವಲ್ಲಿ ಅವು ಸಾಮಾನ್ಯ ರಚನಾತ್ಮಕ ನಿರ್ಬಂಧಗಳನ್ನು ಎದುರಿಸುತ್ತಿವೆ ಎಂದರು. ಕೇಂದ್ರ ಸರ್ಕಾರ ನಿರಂತರ ಸಾರ್ವಜನಿಕ ಬಂಡವಾಳ ವೆಚ್ಚ ಮತ್ತು ರಚನಾತ್ಮಕ ಸುಧಾರಣೆಗಳ ಮೂಲಕ ದೇಶದ ಮೂಲಸೌಕರ್ಯವನ್ನು ಬಲಪಡಿಸಿವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಪಡೆಯ 8ನೇ ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ದಿನಗಳ ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಚರ್ಚಿಸಲಿವೆ. ಸಭೆಯಲ್ಲಿ ಸಾಗರ ವಿಜ್ಞಾನ ಕ್ಷೇತ್ರದಲ್ಲಿ ಬಹುಪಕ್ಷೀಯ ಸಹಕಾರ ಬಲಪಡಿಸುವುದು, ಜಂಟಿ ಸಂಶೋಧನಾ ಚಟುವಟಿಕೆಗಳನ್ನು ವಿಸ್ತರಿಸುವುದು ಹಾಗೂ 5 ವರ್ಷಗಳ ಅನುಷ್ಠಾನ ಯೋಜನೆ ರೂಪಿಸುವ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ, ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ಅಭ್ಯರ್ಥಿಗಳ ಪ್ರತಿಭಟನೆಯಿಂದು 19ನೇ ದಿನವೂ ಮುಂದುವರೆದಿದೆ. ಪ್ರತಿಭಟನಾಕಾರರು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಪ್ರತಿಪಕ್ಷ ನಾಯಕ ಬಾಬುಲಾಲ್ ಮೊರಾಂಡಿ ರಾಂಚಿಯ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಂದು ವಿಶ್ವ ಆನೆ ದಿನ. ಆನೆಗಳು ಭಾರತದ ಪರಿಸರ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಶ್ವದ ಒಟ್ಟು ಏಷ್ಯನ್ ಆನೆಗಳ ಪೈಕಿ 60% ಹೆಚ್ಚು ಭಾರತದಲ್ಲಿವೆ. 33 ಆನೆ ಮೀಸಲು ಪ್ರದೇಶಗಳು

ದೇಶ ಹೊಂದಿದ್ದು ಅವುಗಳ ಆವಾಸ ಸ್ಥಾನ ಹಾಗೂ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹೀನ್ ಕಾಂತ ಪಾಂಡೆ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಸರಕು ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರಕು ಮಾರುಕಟ್ಟೆಯಲ್ಲಿ ಭಾಗವಹಿಸುವಿಕೆಯನ್ನು ವಿಸ್ತರಿಸುವುದು, ಭೌತಿಕ ಮಾರುಕಟ್ಟೆಯೊಂದಿಗಿನ ಸಂಪರ್ಕ ಬಲಪಡಿಸುವುದು ಹಾಗೂ ಮಾರುಕಟ್ಟೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದರು. ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ TTFIಗೆ ನೀಡಿದ್ದ ಮಾನ್ಯತೆಯನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಇಂದು ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 188 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,966 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಮಯದ ಸೂಚ್ಯಂಕ ನಿಫ್ಟಿ 36 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,436 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.33 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕಾರ. 2047 ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಾನ ಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮಂಡಿಕಲ್ ಕೃಪಾ ಉಮೇಶ್ ಅವರು, ಸ್ವಾತಿ ಮೇಡಮ್, ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತ ಸಂದೇಶ ಕಳಿಸಿದ್ರೆ, ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್. ಹೌದು ಮೇಡಮ್, ಮಕ್ಕಳನ್ನ ಅತಿಯಾಗಿ ಪ್ರೀತಿ ಮಾಡಿದ್ರೆ ಅದು ಅವರನ್ನೇ ಮುಂದೊಂದು ದಿನ ಕಷ್ಟಕ್ಕೆ ಈಡ ಮಾಡುತ್ತೆ. ಏನೇ ಅತಿ ಆದರೂ ಅದು ವಿಷಕ್ಕೆ ಸಮಾನ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಪ್ರೇಮ ಕಾರಂತ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಇಲ್ಲಿಯವರೆಗೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೀನಿ. ಹೌದು, ಇವಾಗಿನ ಮಕ್ಕಳಿಗೆ ಸಂಸ್ಕಾರ ಮನೆಯಿಂದನೇ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇರೋದು ಅಥಣಿ ಚಂದ್ರಕಾಂತ್ ಅವರು. ಮಂಜುಳಾ ಕಾವ್ಲಿ ಇಳಕಲ್ನಿಂದ, ಬಾಗಲಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ವಿಜಯ್ ಕುಮಾರ್ ಆರಾಧ್ಯ ರಕ್ಷಿತ ಪಾರ್ವತಿ ಅವರು ಕೂಡ ಸಂದೇಶ ಕಳಿಸಿ ಇವತ್ತಿನ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವು ಆಗಲೇ ಹೇಳ್ದಂಗೆ ಮಕ್ಕಳು ಮನೆಯಿಂದ ಹೇಗೆ ದೊಡ್ಡವರಾಗ್ತಾರೆ, ತುಂಬ ಮುದ್ದಲ್ಲಿ ಕಂಫರ್ಟ್ನಲ್ಲಿ ಬೆಳೆದಿರ್ತಾರೆ, ಒಂದು ಟೈಮ್ನಲ್ಲಿ ಅವ್ರಿಗೂ ಮದುವೆ ಆಗುತ್ತೆ. ಎಷ್ಟೋ ಸಲ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಅತಿ ಬೇಗ ಡಿವೋರ್ಸ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತ ನೀವು ಯೋಚನೆ ಮಾಡಿದ್ರೆ, ಮೂಲ ನೀವು ಬೇರ್ ತನಕ ಹುಡ್ಕೊಂಡು ಹೋದರೆ, ಹೆಣ್ಮಕ್ಳಿಗೆ ಬೇರೆ ಮನೆಗೆ ಹೋಗಿ ಅಡ್ಜಸ್ಟ್ ಆಗಬೇಕಾಗಿರತ್ತೆ. ಅವರಿಗೆ ನಮ್ಮ ಅವರ ಮನೆಯಲ್ಲೇ ಕಂಫರ್ಟ್ನೆಸ್ ಇರುತ್ತೆ. ಅವ್ರು ಮಾಡೋ ಅವ್ರಿಗೆ ಹೇಳಿದ್ದನ್ನೆಲ್ಲ ಅಮ್ಮ ಅಪ್ಪ ಮಾಡಿಕೊಡ್ತಾ ಇರ್ತಾರೆ, ಕೇಳಿದ್ದೆಲ್ಲ ತಂದುಕೊಡ್ತಾ ಇರ್ತಾರೆ. ಬೇರೆ ಮನೆಗೆ ಹೋದಾಗ ಅವರು ಅಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಆಗ ಅವರಿಗೆ ಬೇಡಪ್ಪ, ಯಾಕೆ ಸುಮ್ಮನೆ, ನಾನು ನಮ್ಮನೇಲೇ ಆರಾಮಾಗಿರ್ತೀನಿ ಅನ್ನೋ ಒಂದು ಯೋಚನೆ ಬರ್ಬೋದು. ಇನ್ನು ಗಂಡ್ಮಕ್ಳಿಗೆ ಪ್ರತಿಯೊಂದನ್ನು ಅಮ್ಮ ಮಾಡಿಕೊಟ್ಟು ಮದುವೆಯಾಗಿ ಬಂದಾಗ ಹೆಂಡತಿ ಅವರಿಂದ ಕೆಲಸಗಳನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಅವರಿಗೆಲ್ಲೋ ಕಸಿವಿಸಿ ಆಗುತ್ತೆ. ಅರೆ, ನಮ್ಮಮ್ಮ ಎಲ್ಲ ಕೆಲಸ ನನ್ನ ಅವ್ರು ಮಾಡಿಕೊಡ್ತಿದ್ರು, ಈಗ ನಾನು ಮಾಡಬೇಕಾ ಅನ್ನೋ ಒಂದು ಕಂಫರ್ಟ್ ಲೆವೆಲಿಂದ ಹೊರಗಡೆ ಬಂದಾಗ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ, ಈಗೋ ಹರ್ಟ್ ಆಗುತ್ತೆ. ಇದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಹೋದರೆ ಆದಷ್ಟು ಸಣ್ಣಲಿಂದನೇ ಮಕ್ಕಳಿಗೆ ಶಿಸ್ತು, ಸ್ವಲ್ಪ ಕಷ್ಟ, ಸ್ವಲ್ಪ ನೋವು ಎಲ್ಲ ತಿಳಿಸ್ಕೊಡ್ತಾ ಬಂದರೆ ಮುಂದೆ ಲೈಫ್ನಲ್ಲಿ ಜೀವನದ ಪಾಠವನ್ನು ಅವರು ತುಂಬ ಸರಾಗವಾಗಿ ಕಲಿತು ಯಶಸ್ಸು ಕಾಣಬಹುದು ಅಂತ ಹೇಳ್ತಾ ಇವತ್ತಿನ ಗಾನ ಭಜನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ

ಯುವರಾಜ್ ಕಿಲಾರಿ ನಿವೃತ್ತ ಸೈನಿಕರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಅವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಆದಷ್ಟು ನಿಮ್ಮ ಮಕ್ಕಳನ್ನು ಇಂಡಿಪೆಂಡೆಂಟಾಗಿ ಬದುಕೋ ಹಾಗೆ ಮಾಡಿ, ಮನೆಯಲ್ಲಿ ಸಂಸ್ಕಾರ, ಆಚಾರ, ವಿಚಾರ, ಸಂಪ್ರದಾಯ ಎಲ್ಲದನ್ನು ಹೇಳ್ಕೊಡಿ, ಮಾನವೀಯತೆಯನ್ನು ಹೇಳ್ಕೊಡಿ, ಸಂಬಂಧದ ಬೆಲೆಗಳು ಅವ್ರಿಗೆ ತಿಳಿಲಿ, ಯಾರ್ಯಾರು ನಮ್ಮ ರಿಲೇಟಿವ್ಸ್ ಅವ್ರಿಗೆ ಏನೇನು ಅಂತಾರೆ, ಅವ್ರು ಹೇಗೆ ಸಂಬಂಧ, ಎಲ್ಲ ಮನೆ ಫಂಕ್ಷನ್ಗೆ ಕರ್ಕೊಂಡು ಹೋಗಿ, ಸಮಯದ ಮಹತ್ವ, ಹಣದ ಮಹತ್ವ, ಜೀವನದ ಮಹತ್ವ, ಪ್ರೀತಿಯ ಮಹತ್ವ ಪ್ರತಿಯೊಂದನ್ನು ಹೇಳ್ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಪ್ರಸಾರ ಆಗ್ತಾ ಇದೆ. ಇದು ಟ್ಯೂನ್ ಮಾಡಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಬದಲು ಅರಣ್ಯ ಖಾತೆ ನೀಡಲಾಗಿದೆ. 26 ಟಿಎಂಸಿ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶನ ಕೋರಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ಅಲಹಾಬಾದ್ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ದದ ಆರೋಪಗಳ ಕುರಿತು ತನಿಖೆ ನಡೆಸಿದ ಸಮಿತಿಯ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಮಂಡಿಸಲಾಯಿತು. ನವದೆಹಲಿಯ ಅವರ ಅಧಿಕೃತ ನಿವಾಸದಲ್ಲಿ ಸುಟ್ಟ ರೂಪದಲ್ಲಿ ನಗದು ರೂಪಾಯಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 12ರಂದು ತನಿಖಾ ಸಮಿತಿ ರಚಿಸಲಾಗಿತ್ತು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕಾರ್ಯಪಡೆಯ 8ನೇ ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ದಿನಗಳ ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಚರ್ಚಿಸಲಿವೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ಐಸಿಸಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಇಂದು ವಿಶ್ವ ಆನೆ ದಿನ. ಆನೆಗಳು ಭಾರತದ ಪರಿಸರ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಶ್ವದ ಒಟ್ಟು ಏಷ್ಯನ್ ಆನೆಗಳ ಪೈಕಿ 60%ಕ್ಕೂ ಹೆಚ್ಚು ಭಾರತದಲ್ಲಿವೆ. 33 ಆನೆ ಮೀಸಲು ಪ್ರದೇಶಗಳನ್ನು ದೇಶ ಹೊಂದಿದ್ದು ಅವುಗಳ ಆವಾಸ ಸ್ಥಾನ ಹಾಗೂ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.33 ರೂಪಾಯಿಯಷ್ಟಾಗಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಧುರ ಆಲಾಪ ಕಾರ್ಯಕ್ರಮಕ್ಕೆ. ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನೀವು ಭಾವಗೀತೆ ಕೇಳಬಹುದು, ಹಿಂದಿ ಗಜಲ್ಸ್ಗಳನ್ನು ಕೇಳಬಹುದು, ಕನ್ನಡದ ಮಧುರವಾದ ಗೀತೆಗಳನ್ನು ಕೇಳಬಹುದು. ಮೊದಲ ಗೀತೆ ಮೂಡಿ ಬರ್ತಿದೆ,

ಮುಂದಿನ ಗೀತೆ ಮೂಡಿ ಬರ್ತಿದೆ ಸಿ ಅಶ್ವಥ್ರವರ ಧ್ವನಿಯಲ್ಲಿ, ದರಾ ಬೇಂದ್ರೆ ಅವರ ಸಾಹಿತ್ಯ. ಈ ಗೀತೆ ದರಾ ಬೇಂದ್ರೆ ಅವರು ರಚಿಸುವಾಗ ಸನ್ನಿವೇಶ ಹೇಗಿತ್ತು ಅಂತ ಅಂದರೆ, ಅವರ ಒಂದು ಮಗು, ಅವರ ಒಂದೇ ಒಂದು ಮಗು ಅನಾರೋಗ್ಯದಿಂದ ತೀರ್ಕೊಂಡ್ಬಿಟ್ಟಿತ್ತು. ಹೇಗೆ ಅನಾರೋಗ್ಯದಿಂದ ಅಂದರೆ, ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಬಡತನ ಇತ್ತು. ಆ ಮಗುವಿಗೆ ಚಿಕಿತ್ಸೆ ಕೊಡಿಸೋದಕ್ಕೂ ಅವ್ರ ಹತ್ರ ದುಡ್ಡಿರಲಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಕೊಡಿಸೋಕ್ಕಾಗದೆ ಆ ಮಗು ತನ್ನ ಮಡದಿಯ ಮಡಿಲಲ್ಲಿ ತೀರ್ಕೊಂಡಾಗ, ತನ್ನ ಮಡದಿ ದರಾ ಬೇಂದ್ರೆ ಅವರನ್ನು ನೋಡ್ತಾರಂತೆ. ಆ ಒಂದು ಕಣ್ಣಿನ ನೋಟ ಅವರಿಗೆ ತಡ್ಕೊಳ್ಳೋಕ್ಕಾಗದೆ ಈ ಒಂದು ಗೀತೆಯನ್ನು ಅವರು ಬರೆದಿರುವಂತಹ ಒಂದು ಸಿಚುವೇಶನ್ ಅದು. ಕೇಳಿ, ನೀ ಹಿಂಗ ನೋಡಬೇಡ ನನ್ನ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಮೇರಿಕಾ ಅಮೇರಿಕಾ ಚಿತ್ರದಿಂದ ಸಂಗೀತ ಕಟ್ಟಿ ಹಾಗೂ ರಾಜು ಅನಂತ ಸ್ವಾಮಿ ಅವರು ಹಾಡಿದ್ದಾರೆ. ಗೋಪಾಲ್ ಕೃಷ್ಣ ಅಡಿಗ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮುಂದಿನ ಗೀತೆ ಪುಷ್ಪಕ ವಿಮಾನ ಚಿತ್ರದಿಂದ. ಸಿದ್ಧಾರ್ಥ್ ಬೆಲ್ಲೆಮಣ್ಣು ಹಾಡಿದ್ದಾರೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇದೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಹಿಂದಿ ಕನ್ನಡ ಹಾಡುಗಳನ್ನು ಕೇಳ್ತಾ ಇದ್ರಿ. ಮುಂದಿನ ಗೀತೆ ಮೂಡಿ ಬರೆದಿದ್ದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಡಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ, ಸಿ ಅಶ್ವಥ್ರವರ ಸಂಗೀತ ಇದೆ.

ಇಲ್ಲಿಯವರೆಗೆ ಮಧುರ ಆಲಾಪದಲ್ಲಿ ಕನ್ನಡ ಚಿತ್ರಗೀತೆಗಳು, ಹಿಂದಿ ಗಜಲ್ಸ್, ಭಾವಗೀತೆಗಳನ್ನು ಕೇಳಿದ್ರಿ. ಹಾಡುಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಬಾದಾಮಿ ತಾಲೂಕು ಕೆರೂರು ಪಟ್ಟಣದ ತಿರುಪತಿ ಬಂಗಾರಿಯವರು ಸಂದೇಶ ಕಳಿಸಿ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ವಾಣಿಶ್ರೀಯವರು ಧಾರವಾಡದಿಂದ ಎಲ್ಲ ಹಾಡುಗಳು ಸೂಪರ್ ರೀ ಸ್ವಾತಿಯವರೇ ಅಂತ ಸಂದೇಶ ಕಳಿಸಿದ್ದಾರೆ. ಸತೀಶ್ ಅವರು ಹುಬ್ಬಳ್ಳಿಯಿಂದ ಇವತ್ತಿನ ಮಧುರ ಆಲಾಪ ಎಲ್ಲ ಥರದ ಹಾಡುಗಳನ್ನು ಕೇಳಿ ಖುಷಿಯಾಯಿತು ಅಂತ ಸಂದೇಶ ಕಳಿಸಿದರೆ, ಗೀತಾ ಅವರು ನೆಲಮಂಗಲದಿಂದ ಅಪರೂಪದ ಹಾಡುಗಳನ್ನು ಕೇಳಿ ಖುಷಿಯಾಯಿತು ಅಂತ ಸಂದೇಶ ಕಳಿಸಿದ್ದಾರೆ.

ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವಾಗುತ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳನ್ನು ಕೇಳಬಹುದು. ಮತ್ತೆ 10:02 ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆಯಾಗ್ತೀನಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಕೇಳ್ತಾ ಇರಿ, ಪ್ಲೇ ಆಗ್ತಾ ಇರುತ್ತೆ. ಸದ್ಯಕ್ಕೆ ಕೇಳಿ ಮೊದಲ ಗೀತೆ, ಧಕ್ಕ ಧಕ್ಕ ಕರಣಿ ಲಗ, ಉದಿತ್ ನಾರಾಯಣ್ ಹಾಗೂ ಅನುರಾಧ ಪಾಡ್ವಾಲ್ ಅವರ ಧ್ವನಿಯಲ್ಲಿ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಉತ್ತಮವಾದ ಹಿಂದಿ ಹಾಡುಗಳು ಸೂಪರ್ ಆಗಿತ್ತು ಮೇಡಮ್ ಅಂತಿದ್ರೆ, ಶಾಂತಾಚಾರ ಬಡಗೇರ ಕುಕ್ಕನೂರು ಹರಿಹರದಿಂದ ಮನಸ್ಸಿಗೆ ಅಪಾರ ಸಂತೋಷ ಹಾಗೂ ನೆಮ್ಮದಿ ನೀಡ್ತಾ ಇದೆ. ತಂಪಾದ ಹೊತ್ತಲೆ ಇಂತಹ ಮಧುರ ಗೀತೆ ಆಲಿಸ್ತಾ ಇದ್ರೆ ಮನಸ್ಸು ಉಲ್ಲಾಸದಿಂದ ತುಂಬಿ ತಿಳ್ಕುತ್ತೆ, ಧನ್ಯವಾದ ಅಂತಿದ್ದಾರೆ. ನಿರ್ಮಲಾ ಅವರು ಗುರುಗುಂಟೆ ಪಾಳ್ಯದಿಂದ ಮನಸ್ಸಿಗೆ ಮುದ ನೀಡುವಂತಹ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ತುಂಬ ತುಂಬ ಖುಷಿಯಾಯಿತು, ಧನ್ಯವಾದ ಅಂತ ಹೇಳ್ತಿದ್ರೆ, ಹರೀಶ್ ಅವರು ಮಲ್ಲೇಶ್ವರದಿಂದ ಬಡೆ ಹಚ್ಚಲಾಗ್ತೆ ಹೇ ಗೀತೆ ಕೇಳಿ ಖುಷಿಯಾಯಿತು ಮೇಡಮ್ ಅಂತಿದ್ರೆ, ಹಿಂದಿ ಹಾಡುಗಳು ತುಂಬ ಚಂದದ ಹಾಡುಗಳು, ದಕ್ಕ ದಕ್ಕ ಕರ್ನಿಲ್ಲಗ ಸಾಗರ್ ಕೇನಾರಿ ಒಂದಕ್ಕಿಂತ ಒಂದು ಅಪರೂಪದ ಹಾಡುಗಳು ಕೇಳಿ ಖುಷಿಯಾಯಿತು ಅಂತಿರೋದು ಕೇಶವಪುರ ಹುಬ್ಬಳ್ಳಿಯಿಂದ ಮೇಘ ಧ್ರುವ ಬಡ್ನಿ ಮಮತಾ ಅವರು. ಸಂದೇಶಕ್ಕೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಕೊನೆಯ ಗೀತೆ ಮೂಡಿ ಬರ್ತಿದೆ, ಅದಾದ ನಂತರ 10:02 ಪ್ರೇಮ ನಿನಾದದಲ್ಲಿ ಮತ್ತೆ ನಿಮ್ಮ ಜೊತೆಯಾಗ್ತೀನಿ.

0: ಸಮಯ 10 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ವಿಧಾನಮಂಡಲದ ಅಧಿವೇಶನ ನಾಳೆಯಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿವಿ ಜಯಚಂದ್ರ ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ವಿವಿಧ ಮೂಲಗಳಲ್ಲಿ ಚದುರಿ ಹೋಗಿರುವ ಸಾರ್ವಜನಿಕ ದತ್ತಾಂಶವನ್ನು ಸುಲಭವಾಗಿ ಹುಡುಕಲು ಹಾಗೂ ಮೌಲ್ಯಮಾಪನ ಮಾಡಲು ರಾಜ್ಯ ಸರ್ಕಾರದ ಎಐ ಶ್ರೇಷ್ಠತಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ಹೊಸ ಡಿಜಿಟಲ್ ದತ್ತಾಂಶ ಭಂಡಾರ ತಥ್ಯಕೋಶ ಬಳಕೆಗೆ ಇಂದು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಚಾಲನೆ ನೀಡಿದರು. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹೀನ್ ಕಾಂತ ಪಾಂಡೆ ಹೇಳಿದ್ದಾರೆ. ಮುಂಬೈನಲ್ಲಿಂದು ನಡೆದ ಜಾಗತಿಕ ಸರಕು ಸಮಾವೇಶದಲ್ಲಿ ಅವರು ಮಾತನಾಡಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 2026ನೇ ಸಾಲಿನ 12ನೇ ತರಗತಿ ಪೂರಕ ಪರೀಕ್ಷೆಯ ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ results.digilocker.gov.in ಮೂಲಕ ಪರಿಶೀಲಿಸಬಹುದು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ 3ನೇ ದಿನವಾದ ಇಂದು ಭಾರತ 3 ಚಿನ್ನ 1 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 5 ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಒಟ್ಟು ಪದಕಗಳ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಲೋಕಸಭೆ ಇಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಪ್ರೀತಿಯ ಸ್ವಾಗತ, ಪ್ರೀತಿಯ ಶ್ರೋತೃಗಳಿಗೆ ಪ್ರೀತಿಯ ಕಾರ್ಯಕ್ರಮ ಪ್ರೇಮ ನಿನಾದಕ್ಕೆ. ಏನಪ್ಪ ಇವತ್ತು ವಿಶೇಷ? ನಿಮಗೆಲ್ಲ ಗೊತ್ತೇ ಇರುತ್ತೆ, ಇವತ್ತು ಭೀಮನ ವಾಸ್ಯ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಆಚರಿಸ್ತಾರೆ. ನಿಮ್ಮ ಮನೇಲೆಲ್ಲ ಸೆಲೆಬ್ರೇಟ್ ಮಾಡಿದ್ರ? ಯಾರ್ಯಾರ ಮನೇಲಿ ವ್ರತ ಆಚರಿಸಿದ್ರಿ? ಹೇಗಿತ್ತು ಹಬ್ಬ? ಏನೇನು ಮಾಡಿದ್ರಿ? ಇದರಲ್ಲಿ ಈ ವ್ರತ ಆಚರಿಸೋದು ಗಂಡನಿಗೆ ದೀರ್ಘಾಯುಷ್ಯ, ಆರೋಗ್ಯ, ಆ ಒಂದು ಆಯುಷ್ಯ ಆರೋಗ್ಯ ಎಲ್ಲ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಈ ವ್ರತವನ್ನು ಆಚರಿಸ್ತಾರೆ. ಬರೀ ಗಂಡಂಗೆ ಮಾತ್ರ ಸಾಕ, ಹೆಂಡತಿಗೆ ಬೇಡವಾ? ಈ ಥರದ್ದು ಯಾವುದಾದ್ರೂ ಕಾನ್ವರ್ಸೇಷನ್ ಆಗ್ತಾ ಇರತ್ತಾ ಮನೇಲಿ? ಎಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಣ. ಹಬ್ಬ ಹೇಗಿತ್ತು? ಹಬ್ಬವನ್ನು ನೀವು ಸೆಲೆಬ್ರೇಟ್, ನಿಮ್ಮ ಮನೇಲಿ ವ್ರತ ಇದೆಯಾ? ಹೇಗಾಯಿತು? ಅಥವಾ ಯಾವತ್ತಾದರೂ ಒಂದ್ಸಲಿ ಬರೀ ಗಂಡನ ಆಯುಷ್ಯ ಆರೋಗ್ಯಕ್ಕೆ ಈ ಥರ ವ್ರತ ಎಲ್ಲ ಇದೆ, ಹೆಂಡತಿಯಂದ್ರಿಗೆ ಯಾವುದು ಇಲ್ವಾ ಅಂತ ಎಲ್ಲ ಏನಾದರೂ ಯೋಚನೆಗಳು ಬಂದು

ಇರುತ್ತ, ನಿಮಗೆ ನೀವೇ ಯೋಚನೆ ಮಾಡ್ತಾ ಕೂತಿರ್ತೀರ ಅಲ್ವಾ ಕೆಲವು ಟೈಮ್. ಬರೀ ನಾವು ಮಾತ್ರ ಮಾಡೋದಾಯ್ತು, ಅವ್ರು ಯಾವತ್ತೂ ನಮಗೋಸ್ಕರ ಏನು ಮಾಡೋದೇ ಇಲ್ವಲ್ಲ ಅಂತ ಯಾವುದಾದ್ರೂ ಥಾಟ್ ಬಂದಿದೆಯಾ? ಬಂದಿದ್ರೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029 ಅಂತ ಹೇಳ್ತಾ ನಿಮ್ಮ ಮನಸ್ಸಿಗೆ ಬಂದಿರೋ ಆಲೋಚನೆಗಳನ್ನೆಲ್ಲ ಓದೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ನಿಮ್ಮ ಆರ್ ಜೆ ಸ್ವಾತಿ. ಸದ್ಯಕ್ಕೆ ಮೈಸೂರು ಮಲ್ಲಿಗೆ ಚಿತ್ರದಿಂದ ರತ್ನಮಾಲ ಪ್ರಕಾಶ್ ಅವರು ಹಾಡಿದ್ದಾರೆ, ರಾಯರು ಬಂದರು ಮಾವನ ಮನೆಗೆ ಹಾಡನ ಕೇಳಿ.

ಭೀಮನ ಅಮಾವಾಸ್ಯೆ, ಹಾಗೆಯೇ ಇವತ್ತು ಸಾಕಷ್ಟು ಕಡೆ ಆಟಿ ಅಮಾವಾಸ್ಯೆ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ, ಆಚರಿಸ್ತಾರೆ. ಇವತ್ತು ಚಕ್ಕೆಯ ಕಷಾಯ ಮಾಡಿಕೊಂಡು ಕೂಡ ಕುಡಿತಾರೆ ಎಷ್ಟೋ ಜನ. ಅಯ್ಯಯ್ಯೋ, ಈ ಕಷಾಯ ಭಾಳ ಕಹಿ ಅಪ್ಪ ಅಂತ ಅಂದ್ಕೊಂಡು, ಬೇಡ ಅಂತ ಅಂದ್ಕೊಂಡು ಕೂಡ ಕುಡಿಯೋರಿದ್ದಾರೆ. ಈ ಭೀಮನ ಅಮಾವಾಸ್ಯೆ ಒಂದೊಂದು ಕಡೆ ಒಂದೊಂದು ಥರ ಕತೆ ಹೇಳ್ತಾರೆ. ಒಬ್ಬರು ಹೇಳ್ತಾರೆ ಹಿಂದೆ ಸ್ಕಂದ ಪುರಾಣದ ಪ್ರಕಾರ ಅಂತ ಹೇಳ್ತಾರೆ, ಒಬ್ಬ ಬಡ ಬ್ರಾಹ್ಮಣನ ಮಗಳು ಬಡತನದ ಬೇಗೆಯಿಂದ ಆ ಬಡ ಬ್ರಾಹ್ಮಣನ ಆ ವಧುವಿನ ತಂದೆ ಒಬ್ಬ ರಾಜಕುಮಾರನಿಗೆ, ಸತ್ತು ಹೋಗಿರೋ ತೀರ್ಕೊಂಡಿರೋ ರಾಜಕುಮಾರನಿಗೆ ಮದುವೆ ಮಾಡಿಕೊಡ್ತಾರೆ. ಸೊ ಸ್ಮಶಾನದಲ್ಲಿ ಏನಾಗತ್ತೆ, ಅವರೆಲ್ಲ ಉಳಿದೋರೆಲ್ಲ ಸಂಬಂಧಿಕರೆಲ್ಲ ಬಿಟ್ಟು ಹೋಗ್ತಾರೆ, ಆದರೆ ತನ್ನ ಗಂಡನನ್ನ ಜೊತೆನೆ ಆ ಒಂದು ಬಡ ಬ್ರಾಹ್ಮಣನ ಮಗಳು ಕೂತ್ಕೊಂಡು ಕಣ್ಣೀರು ಹಾಕ್ತಾ ಶಿವಪಾರ್ವತಿಯ ಪೂಜೆ ಮಾಡ್ತಾಳೆ. ಮಣ್ಣಲ್ಲೇ ಆ ಒಂದು ಮಣ್ಣಲ್ಲೇ ಎರಡು ಹಣತೆಯನ್ನು ಮಾಡಿ ಅದನ್ನು ದೀಪ ಹಚ್ಚಿ ದಯವಿಟ್ಟು ನನ್ನ ಪತಿದೇವನಿಗೆ ಜೀವದಾನ ಮಾಡಿ, ಜೀವ ಭಿಕ್ಷೆ ಕೊಡಿ ಅಂತ ಹೇಳಿ ಭಕ್ತಿಯಿಂದ ಶಿವ ಪಾರ್ವತಿಯ ಪೂಜೆ ಮಾಡ್ತಾಳೆ. ಅವಳ ಒಂದು ತಪಸ್ಸಿಗೆ ಮೆಚ್ಚಿ, ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ಆಕೆಯ ಗಂಡನಿಗೆ ಜೀವದಾನ ಮಾಡ್ತಾರೆ. ಹಾಗಾಗಿ ಈ ಒಂದು ವೃತ್ತದಿಂದ ಗಂಡನ ಆಯುಷ್ಯ ಆರೋಗ್ಯ ಜಾಸ್ತಿ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಸಾಕಷ್ಟು ಕಡೆ ಬೇರೆ ಬೇರೆ ಕಥೆಗಳಿದೆ, ಎಲ್ಲ ಕಥೆ ಬಗ್ಗೆ ಹೇಳ್ತೀನಿ. ಸಾಕಷ್ಟು ಜನ ಸಂದೇಶ ಕೂಡ ಕಳಿಸಿದ್ದೀರಾ. ಕೌಸಲ್ಯ ಅವರು ಬನಶಂಕರಿಯಿಂದ ಕಾರ್ಯಕ್ರಮದ ಮೊದಲನೇ ಹಾಡೇ ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ರೆ, ಇವತ್ತು ಆಟಿ ಅಮಾವಾಸ್ಯೆ ಆಚರಣೆ ಮಾಡ್ತಾ ಇದ್ವಿ, ಹಾಲೆ ಮರದ ಚಕ್ಕೆ ಕಷಾಯ ಈ ದಿನದ ವಿಶೇಷ, ಜೊತೆಗೆ ಸಿಹಿ ಭೀಮನ ಅಮಾವಾಸ್ಯೆ ಆಚರಣೆ ನಮ್ಮಲ್ಲಿ ಅಷ್ಟಾಗಿಲ್ಲ ಅಂತ ಹೇಳ್ತಿರೋದು ಶೋಭಾ ಅವರು ಚೆನ್ನೈಯಿಂದ. ನಿಮ್ಮ ಮನೆಯಲ್ಲಿ ಹೇಗಿದೆ ಆಚರಣೆ, ಏನೇನು ಮಾಡಿದ್ರಿ, ಏನೇನು ಕತೆ ಆಯಿತು, ಎಲ್ಲ ಬೇಗ ಬರ್ದು ಕಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

ಇನ್ನು ಈ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಈ ಭೀಮ ಅನ್ನೋ ಹೆಸರು ಹೇಗೆ ಬಂತು, ಯಾಕೆ ಬಂತು ಅಂತ ನೋಡೋದಾದರೆ, ಮಹಾಭಾರತದಲ್ಲಿ ಅಜ್ಞಾತವಾಸದ ಸಂದರ್ಭದಲ್ಲಿ ಮತ್ಸ್ಯ ದೇಶದಲ್ಲಿ ಸೈರಂಧ್ರಿಯಾಗಿದ್ದ ದ್ರೌಪದಿಗೆ ಕೀಚಕನಿಂದ ಸಿಕ್ಕಾಪಟ್ಟೆ ಕಷ್ಟ ಸಿಗ್ತಾ ಇತ್ತು. ಅಪಮಾನ ಅಥವಾ ಅವಳ ಒಂದು ಮಾನಕ್ಕೆ ಧಕ್ಕೆ ಬಂದಾಗ, ಅಪಾಯ ಎದುರಾದಾಗ ಆಕೆಯ ಗೌರವ ಮತ್ತು ಪ್ರಾಣವನ್ನು ಕಾಪಾಡೋದಕ್ಕೋಸ್ಕರ ಭೀಮಸೇನ ಧೈರ್ಯದಿಂದ ಮುಂದೆ ಬರ್ತಾನೆ, ಅವಳನ್ನ ಕೀಚಕನಿಂದ ರಕ್ಷಿಸ್ತಾನೆ. ಸೊ ಹಾಗಾಗಿಯೇ ಈ ಒಂದು ಮಹಾಭಾರತದಲ್ಲಿಯೇ ಭೀಮನ ಅಮಾವಾಸ್ಯೆ ಅನ್ನುವಂಥ ಒಂದು ವೃತ್ತ ಕೀಚಕನ ವಧೆಯ ಸ್ಮರಣಾರ್ಥವಾಗಿ ಸ್ಥಾಪಿತವಾಯಿತು ಅಂತ ಹೇಳಿ ನೇರವಾಗಿ ಹೇಳ್ತಾ ಇದ್ರೂ ಕೂಡ ಭೀಮನನ್ನ ಕೇವಲ ಬಲಶಾಲಿ ಯೋಧನಾಗಿ ನೋಡೋದಕ್ಕಿಂತ ಅನ್ಯಾಯದ ವಿರುದ್ಧ ನಿಂತು ಸ್ತ್ರೀಯ ಮಾನವನ ಕಾಪಾಡಿದ ಧೈರ್ಯದ ಸಂಕೇತವಾಗಿ ನೋಡೋದು ಈ ಆಚರಣೆಗೆ ಅರ್ಥಪೂರ್ಣ ಅಂತ ಹೇಳಿ ಹೇಳ್ತಾರೆ. ಇನ್ನು ಜ್ಯೋತಿಯ ಅರ್ಥವೇನು ಅಂದರೆ, ಜ್ಯೋತಿರ್ಭೀಮೇಶ್ವರ ಅನ್ನುವಂಥ ಹೆಸರಲ್ಲಿ ಜ್ಯೋತಿ ಅದು ಬರೀ ದೀಪ ಅಲ್ಲ, ಅದು ಅಜ್ಞಾನವನ್ನು ದೂರ ಮಾಡೋ ಜ್ಞಾನ, ಕತ್ತಲೆಯನ್ನು ಹೋಗಲಾಡಿಸೋ ಬೆಳಕು, ಬದುಕಿನಲ್ಲಿ ಧರ್ಮದ ದಾರಿಯನ್ನು ತೋರಿಸೋ ಆಶಾಕಿರಣದ ಸಂಕೇತ. ಶಿವಪಾರ್ವತಿಯನ್ನು ದಾಂಪತ್ಯದ ಆದರ್ಶ ರೂಪವಾಗಿ ಪೂಜಿಸೋದು ಸಂದರ್ಭದಲ್ಲಿ ದೀಪ ಬೆಳಗಿಸೋದು, ನಮ್ಮ ನಮ್ಮ ಮನೆಯಲ್ಲೂ ಕೂಡ ಪ್ರೀತಿ, ನಂಬಿಕೆ, ನೆಮ್ಮದಿ, ಧರ್ಮದ ಬೆಳಕು ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥ ಒಂದು ಆಚರಣೆ, ಸಂಪ್ರದಾಯ ಎಲ್ಲದೂ ಇದರಲ್ಲಿ ಅಡಕವಾಗಿದೆ ಅಂತ ಹೇಳ್ಬೋದು. ಈ ವ್ರತದ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾತನಾಡೋಣ. ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸಿದ್ದೀರಾ, ಹೇಗಾಯಿತು, ಏನಾಯಿತು, ಏನೇನೆಲ್ಲ ಯೋಚನೆ ಇದೆ ಎಲ್ಲ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ ಮತ್ತೊಂದು ಮುದ್ದಾದ ಗೀತೆ ಚಿತ್ರಾರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ.

ಜ್ಯೋತಿರ್ಭೀಮೇಶ್ವರ ವೃತ, ಭೀಮನ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕಾಲ ಬದಲಾಂತದಂತೆ ಆಚರಣೆಯ ರೂಪ ಕೂಡ ಬದಲಾಯಿತು. ಇವತ್ತು ಅನೇಕ ಮನೆಗಳಲ್ಲಿ ಭೀಮನ ಅಮಾವಾಸ್ಯೆ ಅಂತ ಅಂದರೆ ಪತಿಯ ದೀರ್ಘಾಯುಷಕ್ಕೆ ಪತ್ನಿ ವೃತ ಆಚರಿಸೋದು, ಪತಿಯ ಪಾದಪೂಜೆ ಮಾಡೋದು, ಆರತಿ ಬೆಳಗೋದು ಅನ್ನೋದು ಒಂದು ಆ ಒಂದು ಆಚರಣೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದರ ಅರ್ಥವನ್ನು ಬರೀ ಪತಿಯೇ ಶ್ರೇಷ್ಠ, ಪತ್ನಿಯೇ ಸೇವಕಿ ಅನ್ನೋ ಒಂದು ಚೌಕಟ್ಟಿನಲ್ಲಿ ನೋಡು ಅವಶ್ಯಕತೆ ಇಲ್ಲ. ದಾಂಪತ್ಯ ಅಂದರೆ ಒಬ್ಬರು ಮತ್ತೊಬ್ಬರ ಮೇಲೆ ಅಧಿಕಾರ ಚಲಾಯಿಸೋ ಸಂಬಂಧ ಅಲ್ಲ, ಅದು

ಪರಸ್ಪರ ಗೌರವ, ಪ್ರೀತಿ, ಜವಾಬ್ದಾರಿ ಬದುಕಿನ ಜೊತೆ ಜೊತೆಯಲ್ಲಿ ಸಾಗುವಂತಹ ಹಾದಿ. ಪತ್ನಿ ಪತಿಯ ಆಯುಷ್ಯಕ್ಕಾಗಿ ಪ್ರಾರ್ಥಿಸುವಂತೆ ಪತಿಯು ಪತ್ನಿಯ ಆರೋಗ್ಯ, ಆಯುಷ್ಯ, ಗೌರವ, ಸಂತೋಷಕ್ಕೆ ಪ್ರಾರ್ಥಿಸಿದರೆ ತಪ್ಪೇನೂ ಇಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತುನ ಪೂಜ್ಯಂತೆ ಸರ್ವಾಸ್ತ್ರತ ಫಲಃ ಕ್ರಿಯಾಃ. ಅಂದರೆ ಎಲ್ಲಿ ಸ್ತ್ರೀಯರನ್ನು ಗೌರವಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ. ಎಲ್ಲಿ ಅವರಿಗೆ ಗೌರವ ಇಲ್ವೋ ಅಲ್ಲಿ ನೀವೆಷ್ಟೇ ಪೂಜೆ ಮಾಡಿದ್ರೂ ಅದಕ್ಕೆ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವೃತ, ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವೃತ ಏನೇ ಆದರೂ ಕೂಡ ಗಂಡ ಹೆಂಡತಿ ನಿಮ್ಮಿಬ್ಬರಲ್ಲಿ ಒಂದು ಅನ್ಯೋನ್ಯತೆ, ಪರಸ್ಪರ ಗೌರವ, ಪ್ರೀತಿ, ಈ ಒಂದು ನಂಬಿಕೆ, ಭರವಸೆ ಎರಡ ಜೊತೆಯಾಗಿದ್ದರೆ ಯಾವುದೇ ವೃತ ಮಾಡದೇ ಇದ್ರೂ ಕೂಡ ಜೀವನದಲ್ಲಿ ಪ್ರೀತಿಯಿಂದ ಒಟ್ಟಿಗೆ ಸಂಸಾರ ಮಾಡ್ಬೋದು. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಯಾರ್ಯಾರು ಏನೇನು ಕಳಿಸಿದ್ದೀರಾ ಅಂತ ನೋಡೋದಾದರೆ, ಹರೀಶ್ ಅವರು ಮಲ್ಲೇಶ್ವರದಿಂದ, ನಾನಂತೂ ಯಾರಿಗೂ ಪೂಜೆ ಮಾಡಲಿಲ್ಲಪ್ಪ, ಶಾಂತವಾಗಿ ಕುಳಿತು ರೇಡಿಯೋ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವೃತ ಕರ್ನಾಟಕದ ಪ್ರಮುಖ ಧಾರ್ಮಿಕ ಆಚರಣೆಯಲ್ಲಿ ಒಂದು ದಿನ. ಶಿವ ಪಾರ್ವತಿಯರನ್ನ ಭಕ್ತಿಯಿಂದ ಪೂಜಿಸಿ ದಾಂಪತ್ಯ ಜೀವನದ ಸುಖ ಶಾಂತಿ, ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯ ಇದೆ. ಪತಿ ಪಾದಪೂಜೆ ಈ ಆಚರಣೆಯ ವಿಶೇಷ ಭಾಗವಾಗಿದೆ. ಮುತ್ತೈದೆಯರು ತಮ್ಮ ಪತಿಯ ಆರೋಗ್ಯ, ದೀರ್ಘಾಯುಷ್ಯ, ಕುಟುಂಬದ ಸಂತೋಷಕ್ಕಾಗಿ ಈ ಆಚರಣೆಯನ್ನು ಮಾಡ್ತಾರೆ. ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಪರಸ್ಪರ ಬೆಂಬಲವಾಗಿ ನಿಲ್ಲೋದು ಈ ಹಬ್ಬದ ಸುಂದರ ಆಶಯ ಅಂತ ಹೇಳ್ತಾ ಇದ್ದಾರೆ. ವಿಮುಷಿ ಅವರು ಶಿರಾಳಕೊಪ್ಪದಿಂದ, ನಮ್ಮ ಕಡೆಯಲ್ಲಿ ಭೀಮನ ಅಮಾವಾಸ್ಯೆ ಅಂತ ಅಂದರೆ ಆ ಥರ ಪದ್ಧತಿ ಇಲ್ಲ, ಆದರೆ ಇತ್ತೀಚೆಗೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕವಿತಾ ಶ್ರೀನಿವಾಸ ಅವರು ವಯಸ್ ಕಾಲೋನಿಯಿಂದ, ನಮ್ಮನೆಯಲ್ಲಿ ಮಾಡೋ ಅಭ್ಯಾಸ ಇಲ್ಲ, ಬಟ್ ಚಂದದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಸೌದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರು ಒಳ್ಳೊಳ್ಳೆ ಹಾಡು ಹಾಕಿದ್ದೀರಾ ಅಂತ ಹೇಳ್ತಿದ್ದಾರೆ. ನಿರ್ಮಲಾ ಅವರು ಸಂದೇಶ ಕಳಿಸಿದ್ದಾರೆ. ಇನ್ನು ಬಿಂದುಮತಿ ಅವರು ಯಲಹಂಕದಿಂದ, ನಮ್ಮ ಕಡೆ ಜ್ಯೋತಿರ್ಭೀಮೇಶ್ವರ ವೃತ ಹೆಣ್ಣು ಮಕ್ಕಳು ಹುಟ್ಟಿದ ಒಂದು ವರ್ಷದಿಂದ ಈ ಪೂಜೆಯನ್ನು ಮಾಡಿಸ್ತಾರೆ. ಮದುವೆ ಆದ ಮೇಲೆ 9 ವರ್ಷ ಆಚರಣೆ ಮಾಡಿ 9ನೇ ವರ್ಷದಲ್ಲಿ ಓಡ ಹುಟ್ಟಿದ ಅಣ್ಣ ಅಥವಾ ತಮ್ಮನನ್ನು ಕರೆದು ಹಬ್ಬದ ಅಡುಗೆ ಮಾಡಿ ಊಟ ಬಡಿಸಿ 2 ಬೆಳ್ಳಿ ದೀಪವನ್ನು ತಾಂಬೂಲದ ಜೊತೆಗೆ ಕೊಟ್ಟು ನಮಸ್ಕಾರ ಮಾಡುವುದು. ನನ್ನ ಮಗಳು ಮದುವೆಯಾಗಿ 9 ವರ್ಷ ಆಗಿದ್ದರಿಂದ ವೃತ್ತದ ಆಚರಣೆ ಸಂಪನ್ನವಾಯಿತು ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರ ಕಡೆ ಹುಟ್ಟಿ 1 ವರ್ಷದಿಂದನೇ ವೃತ್ತ ಆಚರಿಸ್ತಾರೆ. ಸಣ್ಣ ಮಗು ಕೈಯಲ್ಲೇ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಹೇಳಿದ್ದು, ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಥರ ಕತೆ ಗೊತ್ತಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಹೇಗಿತ್ತು ಬರ್ತ್ ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಅವರು ಸಂದೇಶ ಕಳಿಸಿದ್ದಾರೆ. ಹುಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದರೆ, ಸಂಧ್ಯಾ ಮೋಹನ್ ಬಿ ಆರ್ ಎಂ ನಗರದಿಂದ ಕಾರ್ಯಕ್ರಮದಲ್ಲಿ ಹಳೆಯ ಮಧುರವಾದ ಹಾಡುಗಳ ಜೊತೆಗೆ ನಿಮ್ಮ ನಿರೂಪಣೆ ಖುಷಿ ನೀಡ್ತಾ ಇದೆ ಅಂತಿರೋದು ಯಶಸ್ವಿನಿ ಗಿರ್ಜಮ್ಮ ಅನು ಅನ್ನಪೂರ್ಣ ಎನಿಯಸ್ ಬಡಾವಣೆಯಿಂದ. ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ವಿಷಯ ತುಂಬ ಚೆನ್ನಾಗಿದೆ ಅಂತಿರೋದು ಸುಮಾ ಅವರು ಸುಂಕದಗಟ್ಟೆಯಿಂದ. ನಯಾ ಮಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶ ಕಳಿಸ್ತಿದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದರೆ, ಪ್ರೇಮ ನಿನಾಥ ಕಾರ್ಯಕ್ರಮದಲ್ಲಿ ವಿರಹದ ಬೇಗುದಿಯನ್ನು ಹಾಡುಗಳ ಮೂಲಕ ತಣಿಸಿಕೊಳ್ಳಲು ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತಿರೋದು ಎ ಹರಿಹರನ್ ವಿಜ್ಞಾನ ನಗರದಿಂದ. ಭೀಮನ ಅಮಾವಾಸ್ಯೆ ಪೂಜೆ ನಮ್ಮ ಕಡೆಯಲ್ಲಿ ಇಲ್ಲ, ಇಬ್ಬರು ಹೊಂದ್ಕೊಂಡು ಹೋದರೆ ಯಾವ ಪೂಜೆ ಬೇಕಿಲ್ಲ ಹಾಡುಗಳನ್ನು ಕೇಳ್ತಾ ಇದ್ದೀವಿ ಅಂತಿರೋದು ಕೇಶವಪುರ ಹುಬ್ಳಿಯಿಂದ, ಮಮತಾ ಪಡ್ನಿ ಕೇಶವಪುರ ಹುಬ್ಳಿಯಿಂದ. ಭೀಮನಂತ ಪತಿ ಸಿಗಲಿ ಅಂತ ಹೆಣ್ಮಕ್ಳು ಗೊಂಬೆ ಮಾಡಿ ಪೂಜೆ ಮಾಡ್ತಾರೆ ಅಂತ ಅನುಷಾ ಅವ್ರು ಹೇಳ್ತಾ ಇದ್ದಾರೆ. ಹಾಗೇ ಕಲಬುರಗಿ ಜಿಲ್ಲೆಯಿಂದ ಕಡ್ಗಂಚಿಯಿಂದ ಧರ್ಮಣ್ಣ ಧನಿಯವರು ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಪೂಜೆ ಸತ್ಕಾರ ಮಾಡಿದ್ರು, ನಮ್ಮ ಮನೆಯ ಆರಾಧ್ಯ ದೇವರ ದರ್ಶನ ಪಡ್ಕೊಂಡು ಬಂದ್ವಿ. ವಿಷಯದ

ಆಯ್ಕೆ ಸಕಾಲಿಕವಾಗಿದೆ ರೀ ಅಂತ ಹೇಳ್ತಿದ್ದಾರೆ. ಮೈಸೂರು ವಿದ್ಯಾರಣ್ಯಪುರಂ ರಾಮ್ ಪ್ರಸಾದ್ ಅವರು, ನಮ್ಮ ಭಾರತೀಯ ಸಂಸ್ಕೃತಿಯ ವಿಶೇಷ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ನಾಡಿನಾದ್ಯಂತ ಆಚರಿಸ್ತಾ ಇದ್ದಾರೆ. ಇಷ್ಟೇ ವಿಶೇಷವಾದ ಅರ್ಥಗರ್ಭಿತ ಆಚರಣೆ ಅಲ್ವಾ? ನಮ್ಮಲ್ಲಿ ಈ ಪದ್ಧತಿ ಇಲ್ಲ, ಆದರೆ ಸಂಪ್ರದಾಯ ಎಷ್ಟು ಉತ್ತಮವಾಗಿದೆ ಅಲ್ಲವೇ. ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರೋ ಹಾಡುಗಳಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಸಾರಾಂಶ ಅಥವಾ ಒಂದು ಆಶಯ ಏನು ಈ ಪದ್ಧತಿಗಳು ಹಬ್ಬಗಳದ್ದು ಅಂತ ಅಂದರೆ, ನಮ್ಮ ಮಾನವೀಯ ಸಂಬಂಧಗಳು, ಮನುಷ್ಯರ ಸಂಬಂಧಗಳು ಯಾವಾಗಲೂ ಖುಷಿ ಖುಷಿಯಾಗಿ ಪ್ರೀತಿಯಲ್ಲಿ ಹಚ್ಚ ಹಸಿರಾಗಿ ಉಳಿಬೇಕು. ಮುಂಚೆ ಎಲ್ಲ ಅವಿಭಕ್ತ ಕುಟುಂಬ ಇತ್ತು, ಒಬ್ರನ್ನೊಬ್ರು ಒಬ್ರೊಬ್ರು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ರು, ಮನೆ ತುಂಬ ಜನ ಇದ್ರು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು, ಎಲ್ಲ ಸರಿ. ಬಟ್ ಈಗ ವಿಭಕ್ತ ಕುಟುಂಬಗಳು ಜಾಸ್ತಿ ಆಗ್ತಾ ಇದೆ. ಅಟ್ಲೀಸ್ಟ್ ಒಂದು ಹಬ್ಬದ ನೆಪದಲ್ಲಿ ಆದರೂ ಕೂಡ ಎಲ್ಲ ಮನೆ ಮಂದಿ ಎಲ್ಲ ಸೇರಿಕೊಂಡು ಖುಷಿ ಖುಷಿಯಿಂದ ದೇವರ ಪೂಜೆ ಮಾಡಿ, ಮನೆಯಲ್ಲಿ ಸಿಹಿ ತಿಂಡಿ, ಹಬ್ಬ ಹರಿದಿನಗಳಲ್ಲಿ ಸಿಹಿ ತಿಂಡಿ ಮಾಡಿ, ತೋರಣ ಕಟ್ಟಿ, ಹೊಸ ಬಟ್ಟೆ ಉಟ್ಟು ಸಂಭ್ರಮ ಪಡಲಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಗ್ತಾ ನಗ್ತಾ ಊಟ ಮಾಡಲಿ, ಸಂಬಂಧಗಳು ಬೆಸಿಲಿ ಅನ್ನೋದು ಈ ಹಬ್ಬಗಳ ಮೂಲ ಉದ್ದೇಶ. ನಾವು ನಮಗೆ ಬೇಕಾದಂಗೆ ಆಚರಣೆಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡ್ಕೋಬೋದು, ಆದರೆ ಉದ್ದೇಶ ಯಾವತ್ತೂ ಒಂದೇ ಇರುತ್ತೆ ಅಲ್ವಾ? ಗಂಡ ಹೆಂಡತಿ ಪರಸ್ಪರ ಗೌರವದಿಂದ, ಪ್ರೀತಿಯಿಂದ, ನಂಬಿಕೆಯಿಂದ, ಭರವಸೆಯಿಂದ ಒಬ್ರಿಗೆ ಒಬ್ಬರು ಸಪೋರ್ಟಾಗಿ, ಬ್ಯಾಕಪ್ ಆಗಿ, ಬೆನ್ನೆಲುಬಾಗಿ ನಿಂತರೆ ಜೀವನದ ಯಾವುದೇ ಕಷ್ಟದ ಕ್ಷಣಗಳನ್ನು ಕೂಡ ತುಂಬ ಈಸಿಯಾಗಿ ಎದುರಿಸ್ಬೋದು ಅಂತ ಹೇಳ್ತಾ ಇವತ್ತು ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ 10:51 ಆಗಿ ಹೋಯಿತು. ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಭೀಮನ ಅಮಾವಾಸ್ಯೆ ವಿಶೇಷದ ಬಗ್ಗೆ ಮಾಹಿತಿ, ಹೊಸ ಹಾಡುಗಳ ಜೊತೆ ಜೊತೆಗೆ ಹಳೆಯ ಹಾಡುಗಳು ಕೂಡ ಖುಷಿ ನೀಡ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದ್ದೆ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ.

ಸಮಯ 10:55. ಯಾವಾಗ್ಲೂ ಹಾಕೋ ಹಾಗೆ ಇವತ್ತು ಕೂಡ ಲಾಲಿ ಹಾಡತ್ತು ಮಿಸ್ ಮಾಡೋ ಹಾಗೆ ಇಲ್ಲ. ಪ್ರೇಮ ನಿನಾದದಲ್ಲಿ ಕೊನೆಯ ಗೀತೆ ಮೂಡಿ ಬರ್ತಿದೆ ಹೊಸ ಜೀವನ ಚಿತ್ರದಿಂದ. ಇವತ್ತು ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ ಲಾಲಿ ಹಾಡುವಂತಹ ಸಮಯ. ಭೀಮನ ಅಮಾವಾಸ್ಯೆ ಹಬ್ಬದ ಪ್ರಯುಕ್ತ ಈ ಜೋಗುಳದ ಗೀತೆ. ಬೆಚ್ಚಗೆ ಹೊತ್ಕೊಂಡು ನಿದ್ದೆ ಮಾಡಿ, ಸಿಹಿ ಕನಸು ಸವಿನಿದ್ದೆ ನಿಮ್ದಾಗ್ಲಿ. ಅನ್ಕೊಂಡಿರೋ ಎಲ್ಲ ಕೆಲಸಗಳು ನಿಮ್ಮ ಜೀವನದಲ್ಲಿ ಆಗ್ಲಿ, ಯಶಸ್ಸು ನಿಮ್ದಾಗ್ಲಿ ಅಂತ ಹೇಳ್ತಾ ನಗ್ತಾ ಇರಿ, ಬೇರೆಯವ್ರನ್ನು ಕೂಡ ನಗಿಸ್ತಾ ಇರಿ. ವಿವಿಧ ಭಾರತೀಯ ಆಕಾಶವಾಣಿಯನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ಪ್ರೀತಿಯ ಲಾಲಿ ಗೀತೆ ನಿಮ್ಮೆಲ್ಲರಿಗೋಸ್ಕರ. ಇಷ್ಟು ಹೊತ್ತು ಹಾಡಿಗೆ ಮಾತಿಗೆ, ನಿಮ್ಮ ಮನದ ಮಾತಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ.

0: ಸಮಯ 11 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತ ಪಾಂಡೆ ಹೇಳಿದ್ದಾರೆ. ಸರ್ಕಾರ ಆರೋಗ್ಯದ ಕಾಳಜಿಯಿಂದ ಸರ್ಕಾರ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆಯೊಂದನ್ನು ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳುವ ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿಯಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ 2026 ನಡೆಯಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಿಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಸ್ಪೇನ್ನ ರಫೇಲ್ ಜೋಡಾರ್ ಅಮೆರಿಕದ ಬ್ರ್ಯಾಂಡನ್ ನಕಾಶಿಮಾ ಅವರನ್ನು ಎದುರಿಸಲಿದ್ದಾರೆ. ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಪಂದ್ಯ ಆರಂಭವಾಗಲಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ 3ನೇ ದಿನವಾದ ಇಂದು ಭಾರತ 3 ಚಿನ್ನ, 1 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 5 ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಒಟ್ಟು ಪದಕಗಳ ಸಂಖ್ಯೆ 29 ಏರಿಕೆಯಾಗಿದೆ. ಲೋಕಸಭೆಯಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಸಾರ್ವಜನಿಕ ಬಂಡವಾಳವು ಖಾಸಗಿ ಹೂಡಿಕೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಬದಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಷ್ಟೀಯ ಕೃತಕ ಬುದ್ದಿಮತ್ತೆ ಎಐ ಕೌಶಲ್ಯಾಭಿವೃದ್ಧಿ ಉಪಕ್ರಮದ ಮೊದಲ ಹಂತದಲ್ಲಿ 60,253 ಮಂದಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಲೋಕಸಭೆಯಲ್ಲಿಂದು ಮಾಹಿತಿ ನೀಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5:55 ಸರಿಯಾಗಿ ಮತ್ತೆ ನಮ್ಮ ಪ್ರಸಾರ ಆರಂಭವಾಗುತ್ತೆ. ಅಲ್ಲಿಯವರೆಗೆ ಶುಭರಾತ್ರಿ. ಜೈ ಹಿಂದ್.